ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 11ನೇ ತಾರೀಕು ಭಾನುವಾರ. ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ 5:56:10.

ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಅಶ್ವಯುಜ ಮಾಸದ 19ನೇ ದಿನ.

ಶುಭ ನಡಿ. ಭಾರತ ವೈವಿಧ್ಯಮಯ ದೇಶ. ಈ ವೈವಿಧ್ಯ ಭಾರತದ ಭಾಗ್ಯವಾಗಬೇಕು. ನಮ್ಮ ನಡುವಣ ಭಿನ್ನತೆಗಳು ಏನೇ ಇರಲಿ, ನಾವೆಲ್ಲರೂ ಭಾರತೀಯರು ಎನ್ನುವ ಭಾವ ದೃಢಗೊಳ್ಳಬೇಕು. ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾವ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನ. ಪ್ರಾಯೋಜಕರು GSSS ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ, ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. 6:35 ರೈತರಿಗೆ ಸಲಹೆ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. 7:15 ವಾಣಿಜ್ಯ ಪ್ರಕಟಣೆಗಳು ಹಾಗೂ ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. ಎಂಟು ಪ್ರಾಯೋಜಿತ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. 8:55 ಕಾರ್ಯಕ್ರಮಗಳ ವಿವರ. 9:00 ಮೈಸೂರು ವೃತ್ತಾಂಗರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 9:10 ಕೊಡವಸಿರಿ, ಪೊಂಬೊಳ್ಚ್ ಕೂಟದ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ, ಬಾಳೆಯಡ ದಿವ್ಯ ಮಂದಪ್ಪ. 9:40 ಕನ್ನಡ ಚಿತ್ರಗೀತೆಗಳು. 10:00 ಚಿಣ್ಣರ ಲೋಕ, ಮಡಿಕೇರಿಯ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ.

ಕಾಮಗಟ್ಟಿಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ, ನೇರ ಫೋನಿನ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕತೆ, ಶ್ವೇತಾ ರವೀಂದ್ರ.

ಹನ್ನೊಂದು ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ, ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕತೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ, ಕೇರ್ ಅಂಡ್ ಟ್ರೀಟ್ಮೆಂಟ್ ಆಫ್ ಆರ್ಥರೈಟಿಸ್, ಈ ವಿಷಯವಾಗಿ ಡಾಕ್ಟರ್ ಕೆ ಆರ್ ಕಾಮತ್ ಅವರೊಂದಿಗೆ ಸಂದರ್ಶನ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ, ಪಿಎಂ ಜನ್ಧನ್ ಯೋಜನೆ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಚಿತ್ರ ಚಿತ್ತಾರ, ಶಿವಮೊಗ್ಗ ಸುಬ್ಬಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಮೂರು ಗಂಟೆಗೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳು. ಸಂಜೆ ನಾಲ್ಕು ಗಂಟೆಗೆ ಕೊಡಗಿನ ಕಾವೇರಿ, ರಸ ಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳು. ಐದು ಗಂಟೆಗೆ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಗೀತಸುದೇ, ಭಕ್ತಿ ಗೀತೆಗಳು. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿರಂಗ, ಆಹಾರಜನ್ಯ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಆಹಾರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯ್ಕ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗುಣಿಕೊಪ್ಪದ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ ಎಂ ರಜನಿ. ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರೂಪಕ, ಮಗಳು ನನ್ನ ಆಸ್ತಿ, ರಚನೆ ಎಂ ಶಕುಂತಲಾ. ರಾತ್ರಿ ಹತ್ತು ಗಂಟೆಗೆ ರವಿ ವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ. ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ.

0: ಪ್ಲಸ್ ಟಿಬಿಐಎಫ್ ನ ವತಿಯಿಂದ ಫಂಡಿಂಗ್ ನೀಡಲಾಗುತ್ತಿದೆ.
1: ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತ ಆಯ್ಕೆಯಾಗಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.
3: ಶರತ್ಕಾಲದ ಆಶ್ವಯುಜ ಮಾಸದ ಮೊದಲ ದಿನದಿಂದ 9 ದಿನಗಳನ್ನು ಶರನ್ನವರಾತ್ರಿಯಾಗಿ ಆಚರಿಸಲಾಗುತ್ತದೆ. ಇದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲವಾದ ಆದಿಶಕ್ತಿ ಅಥವಾ ಜಗನ್ಮಾತೆಯ ಆರಾಧನೆಗೆ ಸಮರ್ಪಿತವಾಗಿದೆ.

ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎನ್ನಲಾಗಿದೆ. ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ಇವಳಿಗೆ ಶೈಲಪುತ್ರಿ ಎಂಬ ಹೆಸರಾಯಿತು. ವೃಷಭವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ.

ಸ್ವರ, ಲಯ ಮತ್ತು ಸಾಹಿತ್ಯದ ಮೂಲಕ ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತಗಳು ದೇವಿಯನ್ನು ಶಕ್ತಿ, ಜ್ಞಾನ, ಕರುಣೆ ಮತ್ತು ಸೃಷ್ಟಿಯ ಶಾಶ್ವತ ಮೂಲ ಸ್ವರೂಪವಾಗಿ ಕೊಂಡಾಡುತ್ತವೆ. ಈ ಸಂಗೀತ ಪರಂಪರೆಗಳು ಶತಮಾನಗಳಿಂದ ಕಲಾವಿದರನ್ನು, ಸಾಧಕರನ್ನು, ಭಕ್ತರನ್ನು ದೈವಾನುಭವದತ್ತ ಕೊಂಡೊಯ್ಯುತ್ತಾ ಸಂಗೀತವೆಂಬುದು ಒಂದು ಬಗೆಯ ಆರಾಧನೆ ಎಂಬ ತತ್ವವನ್ನು ಸಾರುತ್ತಿವೆ. ಇದೀಗ ಹಿಂದೂಸ್ಥಾನಿ ಪದ್ಧತಿಯಲ್ಲಿರುವ ಪಾರಂಪರಿಕವಾದ ಒಂದು ರಚನೆಯನ್ನು ಕೇಳೋಣ. ಜಗದಂಬೆಯ ಕುರಿತಾಗಿ ಇದೆ, ಪತಿತ ಪಾವನಿ. ಹಾಡಿದ್ದಾರೆ ಶ್ರೀಮತಿ ದೇವಿ.

ತನ್ನ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದ ಇವಳು ದಕ್ಷನು ಮಾಡುವ ಯಜ್ಞಕ್ಕೆ ತನ್ನ ಪತಿ ಶಂಕರನಿಗೆ ಆಹ್ವಾನವಿಲ್ಲದೇ ಇದ್ದರೂ ತಾನಾಗಿ ಹೋಗುತ್ತಾಳೆ. ಅಲ್ಲಿ ತನಗೆ ಮತ್ತು ಪತಿಗೆ ಆದ ಅವಮಾನದಿಂದ ಕ್ರೋಧಗೊಂಡು ತನ್ನ ರೂಪವನ್ನು ಯೋಗಾಗ್ನಿಯಿಂದ ಸುಟ್ಟು ಹಾಕುತ್ತಾಳೆ.

0: ಮುಂದೆ ಹಿಮವಂತನ ಪುತ್ರಿಯಾಗಿ ಜನಿಸಿ ಶಿವನ ಅರ್ಧಾಂಗಿಯಾಗುತ್ತಾಳೆ.
1: ಜಯಚಾಮರಾಜ ಒಡೆಯರವರ ಬಾಲೆ ಬೃಹತ್ ಸೃಷ್ಟಿ ಮೂಲೆ ಎಂಬ ಕೃತಿ ಸಕಲ ಸೃಷ್ಟಿಗೆ ಮೂಲಳಾದ ತಾಯಿಯನ್ನ ಕೊಂಡಾಡುತ್ತದೆ. ಕೇಳಿ, ಬಿ ಆರ್ ಶ್ರೀಕರ ಈ ರಚನೆಯನ್ನ ಹಾಡಿದ್ದಾರೆ.

0: ಮೊದಲನೆಯ ದಿನದ ಶೈಲಪುತ್ರಿಯ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ. ಇಲ್ಲಿಂದಲೇ ಅವರ ಸಾಧನೆ ಆರಂಭವಾಗುತ್ತದೆ. ಈಕೆ ಜೀವನದಲ್ಲಿ ಇರಬೇಕಾದ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪಗಳ ಸಂಕೇತವಾಗಿದ್ದು ಅವುಗಳನ್ನು ದಯಪಾಲಿಸುವವಳಾಗಿದ್ದಾಳೆ.
1: ದೇವಿ ವೈಭವ ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು,
2: ಜೀತ್ರಬಲ ಸಿಂಹ ಸುಬ್ರಹ್ಮ ಮಹಾಲಕ್ಷ್ಮಿ ಪ್ರಥಮ ದರ್ಜೆ ಕಾಲೇಜು.
3: ಕಾಮರ್ಸ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಉದ್ಯೋಗ ಸಜ್ಜಿತ ವೃತ್ತಿಪರರನ್ನು ರೂಪಿಸಲು ಬದ್ಧವಾಗಿದೆ.
2: ಸಿಎ ಸಿಎಂಎ ಯುಎಸ್ ತರಬೇತಿಯೊಂದಿಗೆ ಬಿಸಿಎ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ತರಬೇತಿ ನೀಡಲಾಗುತ್ತಿದೆ.
3: ಇಲ್ಲಿನ ಬಿಸಿಎ ವಿದ್ಯಾರ್ಥಿಗಳಿಗೆ ಐಟಿ ಉದ್ಯಮದ ಅತ್ಯುತ್ತಮ ಪ್ಯಾಕೇಜ್ಗಳು ದೊರೆಯುತ್ತಿವೆ.
2: ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಹಾಗೂ ಅವಕಾಶಗಳನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
5: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
4: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

0: ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ.
1: ದಸರಾ ಅಥವಾ ನವರಾತ್ರಿಯ ಮೊದಲನೇ ದಿನದ ಪೂಜೆ ಶೈಲಪುತ್ರಿಯ ಆರಾಧನೆ. ಶೈಲಪುತ್ರಿ ದೇವಿ ಪರ್ವತರಾಜ ಹಿಮವಂತನ ಮಗಳು. ಈಕೆ ವೃಷಭ ವಾಹನಾರೂಢೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲ ಹೂವು. ಮೊದಲನೇ ದಿನದ ಪೂಜೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಆಳವಾದ ಆಧ್ಯಾತ್ಮಿಕ ಹಾಗೂ ಮಾನಸಿಕ ಚಿಂತನಾ ಮಹತ್ವವನ್ನು ನಾವು ಅವಲೋಕಿಸುವಂಥದ್ದು. ಈ ಮೊದಲನೇ ದಿನದ ಆರಾಧನೆಯು ನಮ್ಮ ಬದುಕ ಸಕಾರಾತ್ಮಕ ಬದಲಾವಣೆಗೆ ದಾರಿದೀಪ. ಇದು ಉತ್ತಮ ಆರೋಗ್ಯ, ಕುಟುಂಬದ ಕಟು ಮನಸ್ಸಿನ ಸ್ಥಿರತೆ, ಜೀವನದ ದೃಢತೆ, ಹೊಸ ಕೆಲಸಗಳಿಗೆ ಶುಭಾರಂಭ, ಸಂಕಟ ನಿರತ ಜೀವಿಗಳಿಗಾಗಿ ಪ್ರಾರ್ಥನೆಗೆ ಉಜ್ವಲ ಬೆಳಕು.

0: ಶೈಲಪುತ್ರಿ ಎಂದರೆ ಪರ್ವತದ ಮಗಳು. ಪರ್ವತವು ಅಚಲವಾಗಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿ ಇರುತ್ತದೋ ಅಂತೆಯೇ ನಮ್ಮ ಮನಸ್ಸು ಮತ್ತು ಜೀವನದ ಗುರಿಗಳು ಸ್ಥಿರವಾಗಿರಬೇಕು. ಯೋಗ ವಿಜ್ಞಾನದ ಅನುಸಾರ ಶೈಲಪುತ್ರಿಯು ಮಾನವ ದೇಹದ ಮೊದಲ ಚಕ್ರವಾದ ಮೂಲಾಧಾರ ಚಕ್ರದ ಅಧಿದೇವತೆ. ಯಾವುದೇ ಆಧ್ಯಾತ್ಮಿಕ ಸಾಧನೆ ಅಥವಾ ಜೀವನದ ಯಶಸ್ಸಿಗೆ ಬಲವಾದ ಬುನಾದಿ ಬೇಕಿರುವಂತೆ ಈ ಮೊದಲ ದಿನದ ಶೈಲಪುತ್ರಿಯ ಆರಾಧನೆಯು ನಮ್ಮ ಜೀವನದಲ್ಲಿ ಸಾಧನಾ ಬುನಾದಿಯನ್ನು ಗಟ್ಟಿಗೊಳಿಸುವ ಚಿಂತನೆಯಾಗಿದೆ. ಮೊದಲನೇ ದಿನದ ಘಟಸ್ಥಾಪನೆ ಅಥವಾ ಕಳಸಸ್ಥಾಪನೆ ಮತ್ತು ಧಾನ್ಯಗಳನ್ನು ಬಿತ್ತುವ ಆಚರಣೆಯು ಹೊಸಾರಂಭದ ನಾಂದಿ. ಉರುಳಿರುವ ವರುಷದ ಕಹಿ ನೆನಪುಗಳು, ಸೋಲುಗಳು ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಮರೆತು ಬದುಕಿನ ಮುಂದಿನ ದಿನಗಳಲ್ಲಿ ಹೊಸದಾದ ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡಲು ಈ ಮೊದಲ ದಿನ ಪ್ರೇರಣೆ ನೀಡುತ್ತದೆ. ತಾಯಿ ಶೈಲಪುತ್ರಿಯ ಹಸ್ತದಲ್ಲಿರುವ ತ್ರಿಶೂಲವು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಸಮತೋಲನವನ್ನು ಪ್ರತಿನಿಧಿಸುವಂಥದ್ದು. ಇದು ನಮ್ಮೊಳಗಿನ ಸೋಮಾರಿತನ ಅಂದರೆ ತಮೋಗುಣ ಮತ್ತು ಅಹಂಕಾರವನ್ನು ನಾಶಪಡಿಸುವ ಕಮಲದ ಹೂವು ಮೂಲತಃ ಕೆಸರಿನಲ್ಲಿ ಅರಳಿದ್ದರೂ ಪವಿತ್ರತೆಯಿಂದ ಕಂಗೊಳಿಸುತ್ತಿರುವಂತೆ ನಾವು ಪ್ರಾಪಂಚಿಕ ಕಷ್ಟಗಳ ಮತ್ತು ಪ್ರಲೋಭನೆಗಳ ಜೊತೆಗೇ ಕಳಂಕರಹಿತರಾಗಿ ಪವಿತ್ರವಾದ ಜೀವನವನ್ನು ಸಾಗಿಸಲೇಬೇಕೆಂಬುದನ್ನು ಸೂಚಿಸುವಂಥದ್ದು. ಶೈಲಪುತ್ರಿಯು ಚಂದ್ರನನ್ನು ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ. ಚಂದ್ರನು ಮನೋಕಾರಕ. ದೇವಿಯ ಆರಾಧನೆಯಿಂದ ಮಾನಸಿಕ ಚಂಚಲತೆಯು ದೂರವಾಗಿ ಮನಸ್ಸಿಗೆ ಶಾಂತಿ, ತಾಳ್ಮೆ, ಭಾವನಾತ್ಮಕ ಸ್ಥಿರತೆ ಲಭ್ಯ. ಹೀಗೆ ನವರಾತ್ರಿಯ ಮೊದಲನೇ ದಿನವು ನಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಿ ಧೈರ್ಯದಿಂದ ಜೀವನವನ್ನು ಎದುರಿಸಲು ಬೇಕಾದ ಆಂತರಿಕ ಬಲವನ್ನು ಪ್ರಸಾದಿಸುವಂಥದ್ದು. ನಾವು ಈ ಆಚರಣೆಯನ್ನು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧ ಎಂದು ಯೋಚಿಸಬಹುದು. ಮಣ್ಣಿನಲ್ಲಿ ಬೀಜ ಬಿತ್ತುವ ಕಲೆಯು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆಯನ್ನು ಬಿತ್ತುವುದರ ಸಂಕೇತ ಎಂದು ಪರಿಗಣಿಸಬಹುದು. ಶೈಲಪುತ್ರಿ ಹೆಣ್ಣು ಮಗು. ಈಕೆಯನ್ನು ಮನದಲ್ಲಿ ಇರಿಸಿಕೊಂಡು ನಾವು ಹೆಣ್ಣು ಮಕ್ಕಳನ್ನು ಅವರ ಎಳೆಯ ಹರೆಯದಿಂದಲೇ ಗೌರವ ಹಾಗೂ ಅಭಿಮಾನದಿಂದ ಕಾಣಬೇಕು. ಇದೇ ನಿಜ ಬದುಕ ಸಂಸ್ಕಾರ. ಇದು ನಿಶ್ಚಿತವಾಗಿ ಬಾಹ್ಯ ದೇವತೆಯ ಪೂಜ್ಯಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸುಪ್ತವಾಗಿರುವ ಆತ್ಮಶಕ್ತಿ ಮತ್ತು ಸ್ವಾವಲಂಬನೆಯನ್ನು ಎಚ್ಚರಿಸುವ ಪ್ರಕ್ರಿಯೆಯಾಗಿದೆ. ನಮ್ಮ ಚಿಂತನಾ ಪ್ರಾರ್ಥನೆ ಇಂತಿರಲಿ, ನಮ್ಮ ಸತ್ಸಂಕಲ್ಪಗಳು ಹಾಗೂ ಉದಾತ್ತ ಇಚ್ಛೆಗಳು ಈಡೇರಲಿ, ಮನಕ್ಕೆ ತಂಪು ಹಾಗೂ ಶಾಂತಿ ದೊರಕಲಿ, ಅಧರ್ಮವನ್ನು ದೂರ ಮಾಡುವ ಮನೋಸ್ಥಿತಿ ನಮ್ಮದಾಗಿರಲಿ, ಮಾನಸಿಕ ಗೊಂದಲಗಳು ದೂರವಾಗಿ ಬದುಕಿನಲ್ಲಿ ಸ್ಥಿರತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಲಿ. ಈ ದಿನದ ಸಂದೇಶವೇ ಮೊದಲು ನೆಲೆಯೂರಿ ನಂತರ ಮುಂದಕ್ಕೆ.
1: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಈಗ ರೈತರಿಗೆ ಸಲಹೆ.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾಳೆಯ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಕೀಟಗಳು ಬಾಳೆಯ ಕಾಂಡದ ಬುಡದಲ್ಲಿ ಮತ್ತು ಕೆಳಗಡೆ ಗೆಡ್ಡೆಯ ಭಾಗವನ್ನ ಕೊರೆದು ತಿಂದು ಸುರಂಗಗಳನ್ನ ಮಾಡುತ್ತವೆ. ಇದರಿಂದ ಎಳೆಯ ಗಿಡಗಳಲ್ಲಿ ಬೆಳವಣಿಗೆ ಕುಂಠಿತ ಆಗಿ ಸುಳಿ ಎಲೆಗಳು ಒಣಗುತ್ತವೆ. ಕ್ರಮೇಣ ಇಂತಹ ಗಿಡಗಳು ಸಾಯುತ್ತವೆ. ಕೆಲವೊಮ್ಮೆ ಹೆಚ್ಚು ಗಾಳಿ ಬಂದಾಗ ಬಾಧೆಗೊಂಡು ಕಂದುಗಳು ಉರುಳಿ ಬೀಳುತ್ತವೆ. ಬೆಳೆಯು ಕಾಯಿ ಕಚ್ಚುವ ಹಂತದಲ್ಲಿದ್ದರೆ ಕಾಯಿಗಳು ಬಲಿಯುವುದಿಲ್ಲ. ಹಾನಿಗೊಂಡ ಗಿಡಗಳ ಗೆಡ್ಡೆಯನ್ನ ನೋಡಿದರೆ ಸುರಂಗಗಳು, ಹುಳುಗಳ ಹಿಕ್ಕೆ ಮತ್ತು ಕೊಳೆತ ಕಪ್ಪಾದ ಅಂಗಾಂಶ ಕಾಣಿಸುತ್ತದೆ. ಹತೋಟಿ ಕ್ರಮಗಳು: ಕೀಟರಹಿತ ಉತ್ತಮ ಗುಣಮಟ್ಟದ ಗೆಡ್ಡೆಗಳನ್ನು ಆಯ್ಕೆ ಮಾಡಿ ನಾಟಿಗೆ

0: ಬಳಸಬೇಕು. ಮುಂಜಾಗರೂಕತೆಯಾಗಿ ನಾಟಿಗೆ ಬಳಸುವ ಕಂದುಗಳ ಮೇಲ್ಭಾಗವನ್ನು ಕೆತ್ತಬೇಕು. ನಂತರ ಅವುಗಳನ್ನು ಮಣ್ಣು ಮತ್ತು ಸಗಣಿ ಮಿಶ್ರಣದಲ್ಲಿ ಅದ್ದಿ ಪ್ರತಿ ಗೆಡ್ಡೆಗಳ ಮೇಲ್ಭಾಗದಲ್ಲಿ 40% 3% ಕಾರ್ಬೋಪ್ಯೂರಾನ್ ಹರಳುಗಳನ್ನು ಉದುರಿಸಿ ಗೆಡ್ಡೆಗಳನ್ನು ನೆರಳಿನಲ್ಲಿ ಒಣಗಿಸಿ ನಾಟಿ ಮಾಡಬೇಕು. ಒಂದು ವೇಳೆ ನಾಟಿ ಮಾಡಿದ ನಂತರ ಬೆಳೆಯು ಹುಳುವಿನ ಬಾಧೆಗೊಳಗಾದರೆ ಗಿಡಗಳನ್ನು ಗೆಡ್ಡೆ ಸಮೇತ ಕಿತ್ತು ನಾಶಪಡಿಸಬೇಕು. ಗೆಡ್ಡೆ ನಾಟಿ ಮಾಡಿದ 6 ಅಥವಾ 7ನೇ ತಿಂಗಳಲ್ಲಿ 3 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ ಅಥವಾ ಡೈಕ್ಲೋರೋವಾಸ್ 5.0 ಮಿಲಿಲೀಟರ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಂಡಕ್ಕೆ ಭೂಮಿಯಿಂದ 1 ಅಡಿ ಎತ್ತರಕ್ಕೆ ಚುಚ್ಚುಮದ್ದಿನ ಮೂಲಕ ಕೊಡಬೇಕು. ಇನ್ನು ಬಾಳೆಗೆ ಸಸ್ಯಜಂತು ಹುಳುವಿನ ಕಾಟವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ, ಈ ಹುಳುಗಳು ಬಾಳೆಗಿಡದ ಬೇರಿನ ಒಳಹೊಕ್ಕು ಸುರಂಗ ಮಾಡ್ತವೆ. ಇದರಿಂದ ಆ ಭಾಗದಲ್ಲಿ ಸೀಳಿದಂತೆ ಮಚ್ಚೆಗಳು ಕಂಡುಬರುತ್ತವೆ. ಬಾಧೆ ತಗುಲಿದ ದೊಡ್ಡ ಬೇರುಗಳಲ್ಲಿ ಬೊಕ್ಕೆ ಅಥವಾ ಗಂಟುಗಳಾಗುತ್ತವೆ. ಈ ಜಂತು ಹುಳುಗಳು ಬೇರಿನ ಕೋಶಗಳಲ್ಲಿ ರಸವನ್ನು ಹೀರುವುದರಿಂದ ಕೋಶಗಳು ಸಾಯುತ್ತವೆ. ಗೊನೆ ಬಿಡುವ ಸಮಯದಲ್ಲಿ ಹಾನಿ ಅಧಿಕಗೊಂಡರೆ ಗಿಡವು ಬುಡ ಸಮೇತ ಉರುಳಿ ಉತ್ಪಾದನೆಯಲ್ಲಿ ತುಂಬಾ ನಷ್ಟ ಉಂಟಾಗುತ್ತದೆ. ಜಂತು ಹುಳುಗಳ ಸಂಖ್ಯೆ ಮತ್ತು ಬಾಧೆ ಕೂಳೆ ಬೆಳೆಗಳಲ್ಲಿ ಹೆಚ್ಚಾಗಿರುತ್ತವೆ. ಇವುಗಳು ಬಾಳೆಯ ಕಂದು, ಬೇರು ಮತ್ತು ಮಣ್ಣಿನ ಮೂಲಕ ಹರಡುತ್ತವೆ. ಅಲ್ಲದೆ ಬಾಳೆಯಲ್ಲಿ ಬರುವ ಸೊರಗು ರೋಗವನ್ನು ಹರಡಲು ಸಹಾಯ ಮಾಡುತ್ತವೆ. ಹತೋಟಿ ಕ್ರಮಗಳು. ಮುಂಜಾಗ್ರತಾ ಕ್ರಮವಾಗಿ ಜಂತು ಹುಳುರಹಿತ ಕಂದುಗಳನ್ನು ನಾಟಿಗೆ ಉಪಯೋಗಿಸಬೇಕು. ನಾಟಿ ಮಾಡುವ ಮೊದಲು ಬಾಧೆಗೊಂಡ ಬೇರುಗಳನ್ನು ಕೆತ್ತಿ ಸ್ವಚ್ಛಗೊಳಿಸಿ ಅನಂತರ ಗೆಡ್ಡೆಗಳನ್ನು ಮಣ್ಣು ಮತ್ತು ಸಗಣಿ ಮಿಶ್ರಣದಲ್ಲಿ ಅದ್ದಿ ಪ್ರತಿ ಗೆಡ್ಡೆಯ ಮೇಲೆ 40 ಗ್ರಾಂ ಕಾರ್ಬೋಪ್ಯೂರಾನ್ 3G ಹರಳುಗಳನ್ನು ಉದುರಿಸಿ ನಂತರ ನೆರಳಿನಲ್ಲಿ ಒಣಗಿಸಿ ನಾಟಿ ಮಾಡಬೇಕು. ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಜಂತು ಹುಳುವಿನ ಬಾಧೆಗೊಳಪಟ್ಟರೆ ಪ್ರತಿ ಗಿಡಕ್ಕೆ 10 ಗ್ರಾಂ 3% ಕಾರ್ಬೋಪ್ಯೂರಾನ್ ಹರಳುಗಳನ್ನು ಗಿಡದ ಸುತ್ತಲೂ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಇನ್ನು ಬಾಳೆಗೆ ಹಲವಾರು ರೋಗಗಳು ಕಾಡ್ತವೆ. ಅದರಲ್ಲಿ ಪನಾಮ ಸೊರಗು ರೋಗ ಅಂತ ಈ ಶಿಲೀಂಧ್ರ ರೋಗ ಮಣ್ಣು ಜನ್ಯವಾಗಿದ್ದು ಬಾಳೆ ಬೆಳೆಗೆ ಬರುವ ಅಪಾಯಕಾರಿ ರೋಗವಾಗಿದೆ. ಶಿಲೀಂಧ್ರವು ಬೇರುಗಳ ಮುಖಾಂತರ ಒಳಕ್ಕೆ ಹೋಗಿ ಗೆಡ್ಡೆಯ ಕಾಂಡದೊಳಗೆ ವೃದ್ಧಿಗೊಂಡು ಆಹಾರ ನೀರು ಸರಬರಾಜಿನಲ್ಲಿ ಅಡಚಣೆ ಉಂಟು ಮಾಡುವುದರಿಂದ ಗಿಡ ಸೊರಗಿ ಸಾಯುತ್ತವೆ. ಆರಂಭದಲ್ಲಿ ಕೆಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಕ್ರಮೇಣ ಎಲೆ ತೊಟ್ಟು ಬಾಡಿ ಗಿಡ ಸೊರಗುತ್ತದೆ. ನಂತರ ಎಲ್ಲಾ ಎಲೆಗಳು ಹಳದಿಯಾಗುತ್ತಾ ಕಾಂಡದ ಸುತ್ತಲೂ ಬಾಗಿ ಜೋತು ಬೀಳುತ್ತವೆ. ಇಂತಹ ಗಿಡಗಳಲ್ಲಿ ರೋಗ ತೀವ್ರ ಹಂತ ತಲುಪಿದಾಗ ಬುಡ ಸೀಳಿ ಉದ್ದನೆಯ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ. ಅಲ್ಲದೆ ರೋಗದಿಂದ ನರಳುತ್ತಿರುವ ಗಿಡಗಳ ದಿಂಡು ಮತ್ತು ಗೆಡ್ಡೆಗಳನ್ನು ಅಡ್ಡದಾಗಿ ಕತ್ತರಿಸಿದಾಗ ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದ ಒಳಗಿನ ಅಂಗಾಂಶಗಳು ಕಂಡುಬಂದು ಸತ್ತು ಹೋದಂತಿರುತ್ತವೆ. ಹತೋಟಿ ಕ್ರಮಗಳು ಏನಪ್ಪ ಅಂದ್ರೆ, ನೀರು ನಿಲ್ಲದ ಹಾಗೆ ಬಸಿ ಕಾಲುವೆಗಳನ್ನ ನಿರ್ಮಿಸಬೇಕು. ರೋಗರಹಿತ ಕಂದುಗಳನ್ನ ಆರಿಸಿ ತಂದು ನಾಟಿ ಮಾಡಬೇಕು. ನಾಟಿ ಮುಂಚೆ ಕಂದುಗಳನ್ನ 10 ಗ್ರಾಂ ಕಾರ್ಬೆಂಡೇಜಿಮ್ ಅನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿದ ದ್ರಾವಣದಲ್ಲಿ 1/2 ಗಂಟೆಗಳ ಕಾಲ ಅದ್ದಿ ನಂತರ ನಾಟಿ ಮಾಡಬೇಕು. ರೋಗವನ್ನ ಹತೋಟಿ ಮಾಡಲು 1 ಗ್ರಾಂ ಕಾರ್ಬೆಂಡೇಜಿಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಗಿಡದ ಬುಡಕ್ಕೆ 5, 7 ಮತ್ತು 9ನೇ ತಿಂಗಳಿನಲ್ಲಿ ಪ್ರತಿ ಗಿಡಕ್ಕೆ 2-3 ಲೀಟರ್ನಷ್ಟು ಕೊಟ್ಟು ನೆನೆಸಬೇಕು. ಅಥವಾ 30 ಗ್ರಾಂ ಕಾರ್ಬೆಂಡೇಜಿಮ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಇದರಿಂದ 10 ಮಿಲಿಲೀಟರ್ ಔಷಧಿಯನ್ನ ಕಾಂಡ ಮತ್ತು ಗೆಡ್ಡೆ ಸೇರುವ ಭಾಗದಲ್ಲಿ 2 ಅಂಗುಲ ಉದ್ದದ ರಂಧ್ರ ಮಾಡಿ ಪಿಚಕಾರಿಯಿಂದ ಔಷಧಿಯನ್ನ ಸುರಿಯಬೇಕು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಗ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
3: ಜಗತ್ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.

0: ದಿನಾಂಕ 11ರಂದು ಅಂದರೆ ಇಂದು ಬೆಳಗ್ಗೆ 11:50 12:13 ಒಳಗೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆಯೊಂದಿಗೆ 2026ರ ದಸರಾ ಮಹೋತ್ಸವ ಉದ್ಘಾಟನೆಗೊಳ್ಳಲಿದೆ.
1: ಉದ್ಘಾಟಿಸಲಿದ್ದಾರೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಇನ್ನಿತರ ಗಣ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ.

0: ಇಂದು ಬೆಳಗ್ಗೆ 12:30 ಗಂಟೆಗೆ ಮೈಸೂರಿನ ಕುಪ್ಪಣ್ಣ ಪಾರ್ಕ್ ಆವರಣದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ವಿಷಯಾಧಾರಿತ ದಸರಾ ಫಲಪುಷ್ಪ ಪ್ರದರ್ಶನ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿದೆ.
1: ಮಧ್ಯಾಹ್ನ 1 ಗಂಟೆಗೆ ಲಿಂಗಾಂಬುಧಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಲಿದೆ.
0: ಫಲಪುಷ್ಪ ಪ್ರದರ್ಶನಕ್ಕೆ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ 9:00 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ.
1: 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಉಂಟು.
0: ಇಂದು ಸಂಜೆ 4 ಗಂಟೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳ ಉದ್ಘಾಟನೆಗೊಳ್ಳಲಿದೆ.
1: ಸಂಜೆ 4 ಗಂಟೆಗೆ ಶ್ರೀ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ದಸರಾ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ನಡೆಯಲಿದೆ.
0: ಇಂದು ಸಂಜೆ 4 ಗಂಟೆಗೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು, ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನೆ ನಡೆಯಲಿದೆ.
1: ಈ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಪ್ರತಿದಿನ ಬೆಳಿಗ್ಗೆ 11:30 ಗಂಟೆಗೆ ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30 ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡ ಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ.
0: ಸಂಜೆ 4:30 ಕ್ಕೆ ಲಲಿತ ಕಲೆ ಮತ್ತು ಕರಕುಶಲ ಶಿಬಿರದ ಉದ್ಘಾಟನೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಕಾವಾ ಆವರಣದಲ್ಲಿ ಏರ್ಪಡಿಸಲಾಗಿದೆ.
1: ಸಂಜೆ 4:30 ಗಂಟೆಗೆ ರಾಜ್ಯ ದಸರಾ ಸಿಎಂ ಕಪ್ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿದೆ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ.
0: ಸಂಜೆ 5 ಗಂಟೆಗೆ ಮೈಸೂರು ಅರಮನೆ ವೇದಿಕೆಯಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ.
1: ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ರಂಗಾಯಣ ಕೂಡ ರಂಗಭೀಷ್ಮ ಬಿವಿ ಕಾರಂತ ಕಾಲೇಜು ನವರಾತ್ರಿ ರಂಗೋತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರ ಅಂಗವಾಗಿ ರಂಗೋತ್ಸವದ ಉದ್ಘಾಟನೆ ಇಂದು ಸಂಜೆ 5 ಗಂಟೆಗೆ ಕಲಾಮಂದಿರದ ವನರಂಗದಲ್ಲಿ ನಡೆಯಲಿದೆ.
0: ರಂಗಾಯಣದ ನಾಟಕಗಳ ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆ ಹಾಗೂ ಮೈಸೂರಿನ ಸಮತೆಂತೋ ರಂಗತಂಡದ ವತಿಯಿಂದ ನವರಾತ್ರಿ ರಂಗ ಗೌರವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ.
1: ರಂಗೋತ್ಸವದ ದೈನಂದಿನ ಕಾರ್ಯಕ್ರಮದಂತೆ ಇಂದು ಸಂಜೆ 6:30 ಕ್ಕೆ ಕಲಾಮಂದಿರದ ಭೂಮಿಗೀತದಲ್ಲಿ ಡಾ ಚಂದ್ರಶೇಖರ ಕಂಬಾರ ವಿರಚಿತ ಅಲಿಬಾಬಾ ಮತ್ತು 40 ಜನ ಕಳ್ಳರು ನಾಟಕ ಪ್ರದರ್ಶಿತವಾಗಲಿದೆ.
0: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಉದ್ಘಾಟನೆ ಇಂದು ಸಂಜೆ 5:30 ಗಂಟೆಗೆ. ಸ್ಥಳ ಮೈಸೂರು ಬೊಂಬೆ ರಂಗಮಂದಿರ, ಇಟ್ಟಿಗೆಗೋಡು, ಮೈಸೂರು.
1: ದೈನಂದಿನ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ 6:00 ರಿಂದ 7:00 ಗಂಟೆಯವರೆಗೆ ನಡೆಯಲಿವೆ. ಇಂದು ಸಂಜೆ 6 ಗಂಟೆಗೆ ಶ್ರೀದೇವಿ ಮಹಾತ್ಮೆ ಸಾಂಪ್ರದಾಯಿಕ ಯಕ್ಷಗಾನ ಬೊಂಬೆಯಾಟ ಪ್ರದರ್ಶಿತವಾಗಲಿದೆ. ನಡೆಸಿಕೊಡಲಿದ್ದಾರೆ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟದ ಸಂಘದ ಸದಸ್ಯರು.

0: ಇಂದು ಸಂಜೆ 6:30 ಸಯಾಜಿರಾವ್ ರಸ್ತೆಯ ಕೆಆರ್ ಆಸ್ಪತ್ರೆ ಬಳಿ ವಿದ್ಯುತ್ ದೀಪಾಲಂಕಾರ ಹಸಿರು ಚಪ್ಪರ ಉದ್ಘಾಟನೆಗೊಳ್ಳಲಿದೆ.
1: ರಾತ್ರಿ 7:00 ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ವಸ್ತು ಪ್ರದರ್ಶನ ಉದ್ಘಾಟನೆಗೊಳ್ಳಲಿದೆ.
0: ಇಂದು ಸಂಜೆ 7:00 ಮೈಸೂರಿನ ಅರಮನೆ ವೇದಿಕೆಯಲ್ಲಿ ನೃತ್ಯ ರೂಪಕ ದೇವಿ ನಡೆಸಿಕೊಡಲಿದ್ದಾರೆ. ಶ್ರೀಮತಿ ರುಕ್ಮಿಣಿ ವಿಜಯಕುಮಾರ್ ಮತ್ತು ತಂಡದವರು.

0: ಮೈಸೂರು ದಸರಾ ಮಹೋತ್ಸವದಲ್ಲಿ ನಾಳೆ ಅಂದರೆ ದಿನಾಂಕ 12ರಂದು 10 ಹಲವು ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026ರನ್ನು ಆಚರಿಸಲಾಗುತ್ತಿದ್ದು, ಇದರ ಉದ್ಘಾಟನಾ ಸಮಾರಂಭ ಸಂಜೆ 5 ಗಂಟೆಗೆ ಆಯೋಜಿತವಾಗಿದೆ.
1: ಇದರ ಅಂಗವಾಗಿ ನಾಳೆ ಸಂಜೆ 5:30ಕ್ಕೆ ಮೈಸೂರಿನ ಹೊನ್ನಾರು ಜನಪದ ಗಾಯಕರಿಂದ

0: ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಮತ್ತು ವಿದ್ವಾನ್ ಕಿರಣ್ ಯಾವಗಲ್ ಅವರ ತಬಲಾ ಜುಗಲ್ ಬಂದಿ ಕೇಳಬಹುದು.
1: ಸಂಜೆ 6:30ಕ್ಕೆ ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
0: ರಾತ್ರಿ 7 ಗಂಟೆಗೆ ಖ್ಯಾತ ನೃತ್ಯ ಕಲಾವಿದೆ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ನೃತ್ಯ ಸಂಯೋಜನೆಯ ಭರತನಾಟ್ಯ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
1: ಸಂಜೆ 7 ಗಂಟೆಗೆ ಮೈಸೂರು ಅರಮನೆ ವೇದಿಕೆಯಲ್ಲಿ ತತ್ವ ಸಂಗೀತ ಶ್ರೀ ರಘು ದೀಕ್ಷಿತ್ ಮತ್ತು ತಂಡದವರಿಂದ.

0: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಮೈಸೂರು ದಸರಾ ಮಹೋತ್ಸವದ ಕನ್ನಡ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ದಿನಾಂಕ 12ರಂದು ಸಾಹಿತಿಗಳೊಂದಿಗೆ ಸೆಲ್ಫಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಪುಸ್ತಕಗಳ ಬಿಡುಗಡೆಯನ್ನು ಆಯೋಜಿಸಲಾಗಿದೆ. ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಅದೇ ರೀತಿ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಲೋಕಾರ್ಪಣೆಯನ್ನು ಕೂಡ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ನೆರವೇರಿಸಲಿದ್ದಾರೆ.
1: ಸಂಜೆ 6:30ಕ್ಕೆ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಭೂಮಿಗೀತಾ ರಂಗಾಯಣ, ಇಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶನಗೊಳ್ಳಲಿದೆ.
0: ಇವಿಷ್ಟು ಇಂದು ಮತ್ತು ನಾಳೆ ಮೈಸೂರು ದಸರಾ ಮಹೋತ್ಸವದಲ್ಲಿ ನಿಮ್ಮ ಮನತಣಿಸಲು ಆಯೋಜಿತವಾಗಿರುವ ಕಾರ್ಯಕ್ರಮಗಳು. ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸಿ ಸ್ವರ್ಗವೇ ಭುವಿಗಳೆದಂತೆ ಭಾಸವಾಗುವ ಮೈಸೂರಿಗೆ ಬನ್ನಿ, ಆನಂದಿಸಿ, ಸಂಭ್ರಮಿಸಿ.
2: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
3: ನೀವು ಸಿಲೆಬಸ್ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು. ಆರ್ ವಿಸಿಟ್ vvce.ac.in.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಡಿಫರೆನ್ಸ್.

0: ಸ್ಟೈಲ್ ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಕೇಳಿದರೆ ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮೈಸೂರು ದಸರಾ ಉದ್ಘಾಟನೆಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ.

ಈ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಮುಳಿಯ ಬಂಗಾರದ ಹಾಡುಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. 9 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಪ್ರಸಾರವಾಗಲಿದೆ ಮೈಸೂರು ಕೇಂದ್ರದಿಂದ. 9:10 ಕೊಡವು ಸಿರಿ ಕಾರ್ಯಕ್ರಮದಲ್ಲಿ ಪೊಂಬಳ್ಚ್ ಕೂಟ ತಂಡದಿಂದ ಕಾರ್ಯಕ್ರಮ ವೈವಿಧ್ಯ. 10 ಗಂಟೆಗೆ ಚಿಣ್ಣರಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ನೇರ ಫೋನಿನ ಕಾರ್ಯಕ್ರಮ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಹಾರ ಜನ್ಯ ರೋಗಗಳು ಮತ್ತು ನಿಯಂತ್ರಣ ಕುರಿತು ಬಾಗಲಕೋಟೆ ಹಾವೇರಿ ಜಿಲ್ಲೆಯ ಆಹಾರ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿದ್ರೆ ಇಂದು 1:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ.

ಸ್ವಂತ ಮನೆಯಲ್ಲಿ ನಡಪ. ಟಿ ಶೆಟ್ಟಿಗೇರಿ ಗ್ರಾಮ ಹತ್ರ ಮಚ್ಚಮಾಡ ಉತ್ತಯ್ಯ ಉತ್ತು ಆ್ಯಂಡ ಪೊಣ್ಣು ಪ್ರೇಮಲತಾ ಪ್ರೇಮ ನಿನ್ನಂದು ಮರಣಪಟ್ಟಿದೆ. 60 ವಯತ್ರ ಮಚ್ಚಮಾಡ ಪ್ರೇಮಲತಾ ಪ್ರೇಮ ತಾಮನೆ ಮಾಣಿರ ಆಕಿರಿಕಾರಿ ಇಂದು ಮಜ್ಜನ 1 ಗಂಟೆಗೆ ಮಚ್ಚಮಾಡ ಒಕ್ಕ ತೋಟಗಳತ್ತು ನಡಪ. ಅಮ್ಮತ್ತಿ ಕಾರ್ಮಾಡು ಚೌಡೇಶ್ವರಿ ನಗರದ ದಿವಂಗತ ಸಿಂಗ್ರಯ್ಯನವರ ಪತ್ನಿಯ 13 ವರ್ಷ ಪ್ರಾಯದ ಶ್ರೀಮತಿ ಲಕ್ಷ್ಮಿ ಅವರು ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದರೆ ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ
2: ಆನಂದಿಸಿ
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ. ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗ.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿಯ ಆತ್ಮೀಯ ಕೇಳುಗರಿಗೆಲ್ಲ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ, ಯುವಜನ ಜಾಗೃತಿ ಆಂದೋಲನಕ್ಕೆ ಡಾಕ್ಟರ್ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ 1 ವರ್ಷ ಪೂರ್ಣ. ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆಶ್ವಿಜ ಮಾಸದ ಮೊದಲ ದಿನವಾದ ಇಂದು ಶರನ್ನವರಾತ್ರಿಯ ಆರಂಭ. ಮೈಸೂರಿನಲ್ಲಿ 416ನೇ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಚಾಮುಂಡಿ ಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ಇಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಬೆಳಗ್ಗೆ 11:50ರಿಂದ ಮಧ್ಯಾಹ್ನ 12:13ರ ನಡುವಿನ ಧನುರ್ ಲಗ್ನದಲ್ಲಿ ದಸರಾ ಮಹೋತ್ಸವ, ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಹಾಗೂ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಮೈಸೂರು ದಸರಾ ಭುವನ ಸುಂದರ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿತ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ವಿಶೇಷ

0: ಆಹ್ವಾನಿತ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿಂದು ಬೆಳಗ್ಗೆ 6 ಗಂಟೆಯಿಂದ 7:12 ಶುಭ ಮುಹೂರ್ತದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ಜರುಗಿತು. ಇಂದು ಬೆಳಗ್ಗೆ 8:35-9:05 ಶುಭ ಮುಹೂರ್ತದಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಕಂಕಣ ಧರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಇಂದು ಆಯೋಜಿತವಾಗಿದೆ. ದಾವಣಗೆರೆಯ 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದ್ದು ಒಟ್ಟು 9,012 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ಮಾಹಿತಿ ನೀಡಿದರು. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಮತದಾನ ಇದೇ 23ನೇ ತಾರೀಖು ನಿಗದಿಯಾಗಿದೆ. 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಧಾರವಾಡದಲ್ಲಿ ಮಾಹಿತಿ ನೀಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 97,398 ಅರ್ಹ ಮತದಾರರು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಗದಗ್, ಹಾವೇರಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಶೆ ಮುಕ್ತ ಭಾರತ, ನಶೆ ಮುಕ್ತ ಕರ್ನಾಟಕ ಅಭಿಯಾನದ ಹಿನ್ನೆಲೆ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಯುವಜನ ಜಾಗೃತಿ ಆಂದೋಲನಕ್ಕೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಸ್ನಾತಕೋತ್ತರ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಡಾ ತಾರಿಣಿ ಶುಭದಾಯಿನಿ ಚಾಲನೆ ನೀಡಿದರು. ಸಮರ್ಥ ಹಾಗೂ ಸುದೃಢ ಭಾರತದ ನಿರ್ಮಾಣಕ್ಕೆ ಯುವಜನತೆ ದುಶ್ಚಟಗಳಿಂದ ದೂರವಿರುವಂತೆ ಮನವಿ ಮಾಡಿದರು. ಸೈಬರ್ ಪೊಲೀಸ್ ಠಾಣೆ ಅಧಿಕಾರಿ ಧ್ರುವಕುಮಾರ್ ಮಾತನಾಡಿ, ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಸೇರಿದಂತೆ ಯಾವುದೇ ನಶೆ ವಸ್ತುಗಳನ್ನು ಬಳಸಬಾರದು ಎಂದರು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಪ್ರತಿಜ್ಞಾವಿಧಿಯನ್ನು ಗಣ್ಯರು ಬೋಧಿಸಿದರು. ನಶೆ ಮುಕ್ತತೆ ಜಾಗೃತಿ ಕೈಪಿಡಿ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಪಿಎಂಡಿಡಿಕೆವೈಗೆ 1 ವರ್ಷ ಪೂರ್ಣಗೊಂಡಿದೆ. ಕಳೆದ 2025 ಅಕ್ಟೋಬರ್ 11 ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ದೇಶದ 100 ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿತ್ತು. ಕಡಿಮೆ ಕೃಷಿ ಉತ್ಪಾದಕತೆ ಪ್ರದೇಶಗಳನ್ನು ಆಯ್ದುಕೊಂಡು ಅಲ್ಲಿ ಕೃಷಿ ಉತ್ತೇಜಿಸಲು ಯೋಜಿಸಲಾಗಿದೆ. ಕಳೆದ 1 ವರ್ಷದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯಡಿ ಕೃಷಿ ಉತ್ಪಾದಕತೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿದೆ. ಬೆಳೆ ವೈವಿಧ್ಯೀಕರಣ, ಕೊಯ್ಲೋತ್ತರ ಸಂಗ್ರಹಣೆ, ನೀರಾವರಿ, ಕೃಷಿ ಸಾಲ ಸೇವೆಗಳಲ್ಲಿ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯ ಆವೃತ್ತಿಯಲ್ಲಿ 2025 ವಕ್ಫ್ ಕಾಯ್ದೆ ಸುಧಾರಣೆಗಳ ಕುರಿತು ಒಂದು ನೋಟ ಇಲ್ಲಿದೆ. ವಕ್ಫ್ ಕಾಯ್ದೆ ಕಲಂ 40 ಅಡಿ ವಕ್ಫ್ ಮಂಡಳಿ ಈ ಮೊದಲು ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಣಯದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರ ಹೊಂದಿತ್ತು. ಹೀಗಾಗಿ ವಕ್ಫ್ ಆಸ್ತಿಗಳ ನೋಂದಣಿಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. ಕಳೆದ 2013

0: ಅಷ್ಟಿದ್ದ ವಕ್ಫ್ ಆಸ್ತಿಗಳ ಸಂಖ್ಯೆ ಪ್ರಸ್ತುತ 8,72,000ಕ್ಕೆ ತಲುಪಿದೆ. ಹೀಗೆ ಸೇರಿರುವ ವಕ್ಫ್ ಆಸ್ತಿಗಳ ಪೈಕಿ ಸರ್ಕಾರದ 5,973 ಆಸ್ತಿಗಳು ಸೇರ್ಪಡೆಗೊಂಡಿದ್ದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿತು. ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಜಿಲ್ಲಾಧಿಕಾರಿ ಅಥವಾ ಮೇಲ್ಪಟ್ಟ ಶ್ರೇಣಿಯ ಉನ್ನತ ಅಧಿಕಾರಿಯಿಂದ ಕೂಲಂಕಷ ಪರಿಶೀಲನೆ ಕಡ್ಡಾಯವಾಗಿದೆ. ಜೊತೆಗೆ ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕಾನೂನು ಸುಧಾರಣೆಗಳ ಮೂಲಕ ಜೊತೆ ಮೊದಲಿದ್ದ ವಕ್ಫ್ ಬೋರ್ಡ್ ನಿರ್ಣಯ ನಡಾವಳಿಗಳ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆ ಜಾರಿಯಲ್ಲಿದೆ. ಬಾಲ್ಯ ವಿವಾಹ ಕೊನೆಗೊಳಿಸೋಣ, ಬಾಲಕಿಯರ ಹಕ್ಕುಗಳಲ್ಲಿ ಹೂಡಿಕೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇಂದು. ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ಧ್ವನಿಯಾಗಿ ಹೆಣ್ಣು ಮಕ್ಕಳ ಕ್ರಿಯಾಶೀಲತೆ ವೃದ್ಧಿಸಲು ಸಹಕಾರ ಮತ್ತು ಹೆಣ್ಣು ಮಕ್ಕಳಲ್ಲಿ ನಾಯಕತ್ವಕ್ಕೆ ಮನ್ನಣೆ ನೀಡುವ ಜಾಗತಿಕ ದಿನಾಚರಣೆಯಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲ ಸಂಗ್ರಹಾಗಾರ ಕೃಷ್ಣಾ ವಿವಿಧೋದ್ದೇಶ ಜಲಾನಯನ ಯೋಜನೆಗಳಿಗೆ ಮೀಸಲಿದೆ. ಬರದ ಹಿನ್ನೆಲೆ ಪ್ರಸ್ತುತ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲಾಗಿದೆ ಎಂದು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ.
1: ಆಲ್ಮಟ್ಟಿ ಡ್ಯಾಮಿನ ಗ್ರಾಸ್ ಸ್ಟೋರೇಜ್ 123.081 ಟಿಎಂಸಿ ಇದೆ. ಲೈಫ್ ಸ್ಟೋರೇಜ್ ಇರೋದು 92.132 ಟಿಎಂಸಿ ಅಷ್ಟು ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ ಬರಗಾಲದ ಪರಿಸ್ಥಿತಿ ಉದ್ಭವ ಆಗಿದೆ. ಮಹಾರಾಷ್ಟದಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಸ್ವಲ್ಪ ಇನ್ಫ್ಲೋ ಬಂದಿದ್ದರಿಂದ ನಮ್ಮ ಡ್ಯಾಮಿನ ಸ್ವಲ್ಪ ಚಿತ್ರಣ ಆತಂಕದ ಸ್ಥಿತಿಯಲ್ಲಿಲ್ಲ. ಮುಂದಿನ ಜೂನ್ 2027ರವರೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಂದ ನಗರಗಳಾಗಿರಬಹುದು, ಏನು ಕುಡಿಯುವ ನೀರಿಗೆ ನಾವು ಈ ಡ್ಯಾಮಿನ ಮೇಲೆ ಆಶ್ರಿತ ಆಗಿದೆ. ಆ ಎಲ್ಲ ಯೋಜನೆಗಳಿಗೆ ಸಾಕಷ್ಟು ನೀರಿದೆ. ಜುಲೈ 2022ರವರೆಗೆ ಬೇಕಾದಂತಹ ಎಲ್ಲ ಸಂಗ್ರಹಣೆ ನೀರು ನಮ್ಮ ಹತ್ರ ಇರೋದ್ರಿಂದ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ.
0: ವಿಮಾನ ನಿಲ್ದಾಣದ ಮೂಲಸೌಕರ್ಯ ಸುಧಾರಣೆ, ನಾಗರಿಕರ ಸುರಕ್ಷತೆ ಮತ್ತು ಪ್ರಯಾಣಿಕರ ಜಾಗೃತಿ ಜೊತೆಗೆ ಪ್ರಯಾಣಿಕ ಸ್ನೇಹಿ ಸೇವೆ ಖಾತ್ರಿಪಡಿಸಲು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಳೆದ ಸೆಪ್ಟೆಂಬರ್ 17 ತಾರೀಖಿನಿಂದ ನಿನ್ನೆ ಅಕ್ಟೋಬರ್ 10 ಯಾತ್ರಿ ಸೇವಾ ಅಭಿಯಾನ ಜರುಗಿತು. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಟರ್ಮಿನಲ್ ಸ್ವಚ್ಛತೆ ಹಾಗೂ ನಿರ್ವಹಣೆ, ಆಸನ ವ್ಯವಸ್ಥೆಗಳ ಸುಧಾರಣೆ, ವಿಶೇಷ ಸಹಾಯ ಅಗತ್ಯವಿರುವ ಪ್ರಯಾಣಿಕರಿಗೆ ನೆರವು ನೀಡುವ ಕುರಿತು ಸಿಬ್ಬಂದಿಗೆ ಮಾರ್ಗದರ್ಶನ, ವಿಮಾನಗಳ ಆಗಮನ ನಿರ್ಗಮನದ ಮಾಹಿತಿ ಪ್ರದರ್ಶನಗಳ ಪರಿಶೀಲನೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಆಂದೋಲನಕ್ಕೆ ಡಾ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ 1 ಪೂರ್ಣ, ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಡಿಕೇರಿ, ಸಮಯ 7:15:55.
3: ಕೊಡೋ ಒಕ್ಕಡೆ ಒಕ್ಕಡೆ ನಡಲು ನಡಪ ದಂಡನೆ ಕಾಲ್ತರ ಆಲೆ ಮಾಡ ತೋಕ ನಮ್ಮ ದಂಡಾಯ್ತು ಇರುತ್ತಾರೆ. ನಿನಾಂದಂಜ ಶುರುವಾಯ್ತು. ಇಂದು 5:00 ಆಕಿರಿ ಸಮಾರಂಭ ನಡಪ ಮಾಜನೆಲ್ಲ ಬಂತು ಕೂಡಿ ಅಡೊಂದು ಆಲೆ ಮಾಡ ಒಕ್ಕ ಕರ ಕಟ್ಟಿತು.
4: ನಿರೀಕ್ಷಿಸಿ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್.

0: ಕರ್ ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್ 0% ಇಂಟ್ರೆಸ್ಟ್ 0 ಡೌನ್ ಪೇಮೆಂಟ್ ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಡಿ ಮಡಿಕೇರಿಯ ಆರಾಧನಾ ಪೇಂಟ್ಸ್ ಅವರ ಶಾಪ್ ಇವಾಗ ಮಾರ್ಕೆಟ್ ಪಕ್ಕ ಮಸೀದಿ ಎದುರು ಸ್ವಂತ ಬೃಹತ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆಯಂತೆ.
9: ಹೌದಾ? ಹಾಗಾದ್ರೆ ನಮ್ಮ ಹೊಸ ಮನೆಗೆ ಬೇಕಾದ ಪೇಂಟ್ಸ್, ಪೈಪ್ಸ್, ಸ್ಯಾನಿಟರೀಸ್ ಎಲ್ಲ ಅಲ್ಲಿಂದಲೇ ತಗೊಳ್ಳೋಣ. ಅದು ಬ್ಯಾಂಗ್ಳೂರ್ ರೇಟ್ ನಲ್ಲೇ ಸಿಗುತ್ತೆ.
8: ಆರಾಧನಾ ಪೇಂಟ್ಸ್ ಅಂಡ್ ಹಾರ್ಡ್ವೇರ್ ಮಾರ್ಕೆಟ್ ಬಳಿ, ಮಸೀದಿ ಮುಂಭಾಗ, ಮಹದೇವಪೇಟೆ, ಮಡಿಕೇರಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
11: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
12: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
0: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
11: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
14: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
15: ಉದ್ಯೋಗಾಸಕ್ತರೇ ಗಮನಿಸಿ, ಪ್ರಮುಖ ಸಂಸ್ಥೆಯೊಂದರ ವೇರ್ ಹೌಸ್ ನಲ್ಲಿ ಪ್ಯಾಕಿಂಗ್ ಕೆಲಸಕ್ಕೆ ಮಹಿಳೆಯರು, ಯುವತಿಯರು ಬೇಕಾಗಿದ್ದಾರೆ. ಅನುಭವದ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಕೂಡಲೇ ಸಂಪರ್ಕಿಸಿ 9108227200 ಅಥವಾ 9740434725.
16: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
17: ವಿರಾಜಪೇಟೆ ಬಿಟ್ಟಂಗಾಲ ಮೈಸೂರು ಕೇರಳ ರಸ್ತೆಯಲ್ಲಿದೆ ರಿದೀಸ್ ರೆಸ್ಟೋರೆಂಟ್. ಇಲ್ಲಿ ಎಲ್ಲ ರೀತಿಯ ವೆಜ್ ಅಂಡ್ ನಾನ್ ವೆಜ್ ಫುಡ್ ಲಭ್ಯ. ಹಾಗೆ ರಿದೀಸ್ ಸ್ಟೇ ನಲ್ಲಿ ಎಸಿ ಅಂಡ್ ನಾನ್ ಎಸಿ ರೂಮ್ಸ್ ಗಳು ಲಭ್ಯವಿದೆ. 500 ಜನರಿಗೊಳಪಟ್ಟು ಸಭೆ, ಶುಭ ಸಮಾರಂಭ ನಡೆಸುವುದಾದಲ್ಲಿ ಗರುಡ ಬ್ಯಾಂಕ್ವೆಟ್ ಹಾಲ್ ಇದೆ. ಇನ್ನು ಕೊಡಗಿನ ಸಾಂಪ್ರದಾಯಿಕ ಶೈಲಿ ಆಹಾರ ಸವಿಯುವವರಿಗಾಗಿಯೇ ಇದೆ ಕೂರ್ಗ್ ಪಾಟ್. ಭೇಟಿ ನೀಡಿ ಆತಿಥ್ಯವನ್ನು ಆನಂದಿಸಿ. ಕಾಲ್ 6362540361.
18: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ, ಜೊತೆಗೆ ವಾಷಿಂಗ್ ಮಷೀನ್, ಎಲ್ಇ

0: ಟಿವಿ ರೆಫ್ರಿಜರೇಟರ್ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜ್ಪೇಟೆ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
2: ನಾಪೋಕ್ಲುವಿನ ವಿವಿಧ ವೆಂಚರ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಕರ್ಲಾ, ಡ್ಯೂರೋಫ್ಲೆಕ್ಸ್, ಪೆಪ್ಸ್, ರೆಸ್ಟೋಲೆಕ್ಸ್ ಬೆಡ್ ಗಳು, ನೀಲ್ಕಮಲ್, ಸುಪ್ರೀಂ, ಡೆಕ್ಕಾನ್ ಕಂಪನಿಗಳ ಚೇರ್ ಗಳು, ಬೆಡ್ ಶೀಟ್, ಬ್ಲಾಂಕೆಟ್, ಕರ್ಟನ್ ಹಾಗೂ ಇನ್ನಿತರ ಗೃಹ ಅಲಂಕಾರ ಐಟಮ್ಸ್ ಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯ. ವಿವಿಧ ವೆಂಚರ್, ನಾಪೋಕ್ಲು.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
6: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
5: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
6: October 13 ಮಂಗಳವಾರ ಸಂಜೆ 4 PM ರಾತ್ರಿ 10 PM ಮತ್ತು October 14 ಬೆಳಗ್ಗೆ 10 PM ರಾತ್ರಿ 10 PM
5: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
6: October 14 ಬೆಳಗ್ಗೆ 10 AM ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
5: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
6: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
5: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
6: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು, ಕಾಫಿ ದಸರಾ.
7: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
8: ಟೆನ್ಷನ್ ಯಾಕೆ, ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. October 11 to November 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
7: ಅಂದ್ರೆ
8: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
7: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
8: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಕೊಡಗು

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
3: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryo.

0: embryos can be preserved.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ಕೇಳಿದ್ರೆ ಈಗ ಗಾಯಕಿ ಪಲ್ಲವಿಯವರ ಸ್ವರದಲ್ಲಿ ಪೂತಿ ನರಸಿಂಹಾಚಾರ್ ರಚಿತ ಒಂದು ಭಾವಗೀತೆ.

ಎಂ ಡಿ ಪಲ್ಲವಿಯವರ ಸ್ವರದಲ್ಲಿ ಒಂದು ಭಾವಗೀತೆಯನ್ನು ಕೇಳಿದಿರಿ. ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ. 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೇ ಟಿ20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮಿಳುನಾಡಿನ ಚೆನ್ನೈಗೆ ಭೇಟಿ ನೀಡಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನ ಮಾಡಲಿದ್ದು ಬಳಿಕ ಹಿಂದಿರುಗಲಿದ್ದಾರೆ. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದು ಕೆಲವು ಯೋಜನೆಗಳನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ

0: ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮ ಮತ್ತು ವಿವಿಧ ಪ್ರದರ್ಶನಗಳ ಜೊತೆಗೆ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವಂತಹ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಮತ್ತು ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯವನ್ನು ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣವಾದಂತಹ ಹಂಪಿ, ಮಡಿಕೇರಿ ಮತ್ತು ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾವನ್ನು ಆಚರಣೆ ಮಾಡಲಾಗುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ಇಂದು ಧಾರ್ಮಿಕ ಶ್ರದ್ದೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಮತ್ತು ನೂತನ ಆರಂಭಗಳ ಸಂಕೇತವಾಗಿದ್ದಾಳೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ ಸಂದಾಯವಾಗುತ್ತದೆ. ದೇಶದಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022ರ ನವೆಂಬರ್ 11ರಂದು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಲಾಯಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆ, ನೇತಾಡುವ ಉದ್ಯಾನವನ ಮತ್ತು ಹೊರಾಂಗಣ ಉದ್ಯಾನವನ ಶೇಕಡ 100ರಷ್ಟು ನವೀಕರಿಸಬಹುದಾದಂತಹ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 108 ಅಡಿ ಎತ್ತರದ ಸಮೃದ್ಧಿಯ ಪ್ರತಿಮೆ ಇದೆ. 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರು ನಗರದ ಸಂಸ್ಥಾಪಕರ ಅತಿ ಎತ್ತರದ ಕಂಚಿನ ಪ್ರತಿಮೆ ಎಂದು ಸ್ಥಾಪಿಸಲಾಗಿದೆ. ಕತ್ತಿ ಸುಮಾರು 4 ಟನ್ ತೂಕವಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಡಿಸ್ ಅಬಾಬಾದಲ್ಲಿರುವಂತಹ ಆಫ್ರಿಕಾದಲ್ಲಿನ ಭಾರತದ ರಾಯಭಾರ ಕಚೇರಿಗಳ ಮುಖ್ಯಸ್ಥರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಆಫ್ರಿಕಾ ಜಾಗತಿಕ ದಕ್ಷಿಣದ ಒಗ್ಗಟ್ಟು, ಕಾರ್ಯತಂತ್ರದ ಸ್ವಾಯತ್ತತೆ, ಬಹುಧ್ರುವೀಯತೆ ಮತ್ತು ಸಾಮಾನ್ಯ ಅಭಿವೃದ್ಧಿ ಆಕಾಂಕ್ಷೆಗಳ ಮೇಲೆ ನಿರ್ಮಿಸಲಾದಂತಹ ಆಳವಾದ ಸಂಬಂಧಗಳನ್ನು ಹಂಚಿಕೆ ಮಾಡಿಕೊಂಡಿವೆ ಎಂದು ಹೇಳಿದ್ದಾರೆ. ಎಥಿಯೋಪಿಯಾದ ರಾಜಧಾನಿಯಲ್ಲಿ ಮಾಡಿದ ಭಾಷಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ಆಫ್ರಿಕಾ ಪಾಲುದಾರಿಕೆಯ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಮಂಡಿಸಿದ 1 ದಿನದ ನಂತರ ಈ ಸಮ್ಮೇಳನ ನಡೆದಿದೆ. ಭವಿಷ್ಯದ ಸಹಭಾಗಿತ್ವವು ಸಾಮರ್ಥ್ಯಗಳನ್ನು ಸೃಷ್ಟಿಸಲು ಸಹಾಯವನ್ನು ಮಾಡಬೇಕು, ಅವಲಂಬನೆಗಳನ್ನು ಉತ್ತೇಜಿಸಬಾರದು ಎಂದು ಸಚಿವರು ಶುಕ್ರವಾರ ಹೇಳಿದ್ದಾರೆ. ಎಲ್ಲಾ ರೈಲು ಸೇವೆಗಳು ಇಂದು ತಮ್ಮ ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುತ್ತವೆ.

0: ಎಂದು ಉತ್ತರ ರೈಲ್ವೆ ಘೋಷಣೆ ಮಾಡಿದೆ. ದೆಹಲಿ ಮತ್ತು ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣಗಳಿಗೆ ಬೆಳಗ್ಗೆ 4 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬರಬೇಕಾದಂತಹ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲು ರೈಲ್ವೆ ನಿರ್ಧರಿಸಿದೆ. ಭದ್ರತಾ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಂತಹ ಎಲ್ಲ 45 ಮೆಟ್ರೋ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಈಗ ತೆರೆದಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಸಂಬಂಧಪಟ್ಟಂತಹ ಎಲ್ಲ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಇಂಟರ್ ಚೇಂಜ್ ಸೌಲಭ್ಯಗಳು ಸಹ ಲಭ್ಯವಿದೆ ಎಂದು ಅದು ತಿಳಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೆಯ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ನಡೆದಂತಹ 2ನೇ ಟಿ20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವು 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ಭಾರತದ 250 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದರಿಂದ ಪಂದ್ಯದಲ್ಲಿ 501 ರನ್ ದಾಖಲಾಯಿತು. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆಫನ್ ರುದರ್ಫೋರ್ಡ್ 37 ಎಸೆತಗಳಲ್ಲಿ 84 ರನ್ನನ್ನು ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 249 ರನ್ ಗಳಿಸಿತ್ತು. ಈ ಮಧ್ಯೆ ದೇಶಿ ಋತುವಿನ ಪ್ರತಿಷ್ಠಿತ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿ ಇಂದಿನಿಂದ ದೇಶದಾದ್ಯಂತ ಆರಂಭವಾಗಲಿದೆ. 8 ಬಾರಿಯ ಚಾಂಪಿಯನ್ ಕರ್ನಾಟಕ ತಂಡ ವಿಜಯವಾಡದಲ್ಲಿ ಇಂದು ಆಂಧ್ರಪ್ರದೇಶದ ಸವಾಲನ್ನು ಎದುರಿಸಲಿದೆ. ಚೀನಾದಲ್ಲಿ ನಡೆಯಲಿರುವಂತಹ 2027 ಎಎಫ್ಸಿ 17 ವರ್ಷದ ಒಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸೆಲಾಯಾಂಗ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಿನ್ನೆ ದೇಶೀಯ ವಿಮಾನಗಳ ಟರ್ಮಿನಲ್ ಸಂಕೀರ್ಣದ ಮೇಲೆ ನಡೆದಂತಹ ಈ ದಾಳಿಯಲ್ಲಿ 4 ಸೌದಿ ಪ್ರಜೆಗಳು, 2 ಬಾಂಗ್ಲಾದೇಶದ ನಾಗರಿಕರು ಮತ್ತು ಅಮೆರಿಕ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಸುಡಾನ್ ಮತ್ತು ಪ್ಯಾಲೆಸ್ತೀನ್ನ ತಲಾ 1 ಮೃತಪಟ್ಟಿದ್ದಾರೆ. ನೆರೆಯ ಯೆಮನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ವಿರುದ್ದ ಸೌದಿ ನೇತೃತ್ವದ ಮೈತ್ರಿಕೂಟ ಇತ್ತೀಚೆಗೆ ನಡೆಸಿದಂತಹ ಕಾರ್ಯಾಚರಣೆಯ ಬಳಿಕ ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣ, ಸೇನಾ ಮೂಲಸೌಕರ್ಯ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಹೆಚ್ಚಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ, 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ, ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ, 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೆಯ ಟಿ20 ಕ್ರಿಕೆಟ್ ಪಂದ್ಯ, ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:22. ನಿಧನ ಸುದ್ದಿ. ಮಾದಾಪುರ ಇಗ್ಗೋಡ್ಲು ಗ್ರಾಮ ಹತ್ರ ದೇವಪಂಡ ಪೋತಿ ಮಂದಣ್ಣ ಇಂಡ ಪುಣ್ಣ ದೇವಪಂಡ ಸೀತಮ್ಮ ಹಿಂಗ ನಿನ್ನದ ಮರಜ್ಜಣ ಮರಣಪಟ್ಟಿದೆ. 99 ವೇತ್ರ ದೇವಪಂಡ ಸೀತಮ್ಮ ತಾಮನೆ ತಾಚಮಂಡ ಆಕಿರಿಕಾರೆ ಇಂದು ಪಲಕ ಇಗ್ಗೋಡ್ಲು ಗ್ರಾಮ ಹತ್ರ ಸ್ವಂತ ಮನೆಯಲ್ಲಿ ನಡುಪ. ಟಿ ಶೆಟ್ಟಿಗಿರಿ ಗ್ರಾಮ ಹತ್ರ ಮಚ್ಚಮಾಡ ಉತ್ತಯ ಉತ್ತು ಇಂಡ ಪುಣ್ಣ ಪ್ರೇಮಲತಾ ಹೇಮ ಪ್ರೇಮ ನಿನ್ನಂದ 5:25 ಮರಣಪಟ್ಟಿದೆ. 60 ಬೈತ್ರ ಮಚ್ಚಮಾಡ ಪ್ರೇಮಲತಾ ಪ್ರೇಮ ತಾಮನೆ ಮಾಣಿರ ಆಕಿರಿಕಾರೆ ಇಂದು ಮಜ್ಜಣ 1 ಗಂಟೆಗೆ ಮಚ್ಚಮಾಡ ಒಕ್ಕ ತೂಟಗಳತ್ತು ನಡುಪ. ಮತಿ ಕಾರ್ಮಾಡು ಚೌಡೇಶ್ವರಿ ನಗರದ ದಿವಂಗತ ಸಿಂಗ್ರಯ್ಯನವರ ಪತ್ನಿ 13 ವರ್ಷ ಪ್ರಾಯದ ಶ್ರೀಮತಿ ಲಕ್ಷ್ಮಿಯವರು ನಿನ್ನೆ ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮಂಚಳ್ಳಿ ಕಾಯಮಾನಿ ಗ್ರಾಮ ಹತ್ರ ತೀತೀರ ಕರಂಬಯ್ಯ ಕಂಬ ಅಯ್ಯಂಗ ನಿನಾಂದ ಫಲಕ ಮರಣಪಟ್ಟಿದೆ. ಕಾರ್ತಿಕ್ ಪೌರ್ಣ ಎಂಗಡಪ್ಪ 75 ಬೈತ್ರ ತೀತೀರ ಕರಂಬಯ್ಯ ಕಂಬ ಎಂಗಡ ದಪನ ಕಾರ್ಯ ಇಂದು ಫಲಕ 11 ಗಂಟೆಗೆ ಕಾಯಮಾನಿ ಗ್ರಾಮದ ಸ್ವಂತ ಮನೆಯಲ್ಲಿ ನಡೆಪ. ಚಯಂಡಣೆ ಸಮೀಪ ಚೇಲಾವರ ಗ್ರಾಮ ನಿವಾಸಿ ಪಿ ಜೆ ಪುತ್ರ ಅವರು ಇಂದು ನಿಧನರಾಗಿರುತ್ತಾರೆ. 86 ವರ್ಷ ಪ್ರಾಯದ ಪಿ ಜೆ ಪುತ್ರ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ನಂತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.

0: number you've dialed is currently busy. Kindly
1: try after some time. ಇಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ
2: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
4: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮೆಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
2: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ್ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
6: ನೆಕ್ಸಾ.
7: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
12: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
13: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಸುದ್ದಿರ ವಿವರ. ಮಡಿಕೇರಿ ದಸರಾ ದಂಡಾರ್ಥ 26 ಮಾರಿಪತ್ ದಸರಾ ಸಾಂಸ್ಕೃತಿಕ ಸಮಿತಿರ ಆದನೆಲ್ ಇಂದೇಂಜ ಇದೇ ತಿಂಗ 21 ಬೋರೆ ಬೋರೆ ಸಾಂಸ್ಕೃತಿಕ ಪಿಂಜ ಮನರಂಜನ ಕಾರ್ಬಾರ್ ನಡಪ. ಇಂದು 5:30 ಪಂಪಿನ ಕೆರೆಲೆ ಕರಗ ಉತ್ಸವಕ್ಕೆ ಮೊಳಿಯಿಟ್ಟಿತು. ನಾಳೆ 5:30 ಸಾಂಸ್ಕೃತಿಕ ಕಾರ್ಬಾರ್ಕ್ 13 ಪಲಾಕ ಕಾಫಿ ದಸರಕ್ಕೆ ಮೊಳಿಯಿಡುವ. 14 ಪಲಾಕ 10 ಕಾಫಿ ದಸರಾ ಮೇಳ ಶುರುವಪ್ಪ. 5:30 ಸಾಂಸ್ಕೃತಿಕ ಕಾರ್ಬಾರ್ ನಡಪ. 15 ಪಲಾಕ 10 ಕವಿಗೋಷ್ಠಿ. 5:30 ಸಾಂಸ್ಕೃತಿಕ ಕಾರ್ಬಾರ್ ಇಪ್ಪ. 16 ಪಲಾಕ 9 ಮಕ್ಕಳ ದಸರಾ ಪೈಪೋಟಿ. 5:30 ಸಾಂಸ್ಕೃತಿಕ ಕಾರ್ಬಾರ್. 17 ಡಾಗ್ ಶೋ. 18 ಜನಪದ ದಸರಾ. 20 ಯುವ ದಸರಾ. 19 ಮಹಿಳಾ ದಸರಾ. 20 ಆಯುಧ ಪೂಜೆ. 21 ವೈಪತ್ತು ಸಾಂಸ್ಕೃತಿಕ ಕಾರ್ಬಾರ್ ದಸಮಂಟಪತ್ರ ಮೆರವಣಿಗೆ ಇಪ್ಪ. 20 ದಂಡಾಂಗ ಪೊಲಾಕ 6 ಮುಖ್ಯ ಬಿಂದುವ ಗದ್ದ ದಸರಾ ಮಂಟಪಕ್ಕೆ ಪ್ರಶಸ್ತಿ ಕೊಡಪ ಕಾರ್ಬಾರ ಇಪ್ಪ ಅಂದು ಅರಂಜಿ ಬಂದಿತ್ತು. ಬಪ್ಪ 1 ನಡಪ ಕನ್ನಡ ರಾಜ್ಯೋತ್ಸವತ್ನ ಅರ್ಥಪೂರ್ಣವಾಯಿತು ಕೈಪಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅಂಗಡ ಕೊರವು ಕಾರ್ಯಕ್ಕೆ ನಡೆದ ಸಭೆಯಲ್ಲಿ ತೀರ್ಮಾನ ಎಡತಂಡಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಯ ಈ ಕಾರ್ಬಾರಕ್ಕೆ ಕೈಕೂಟೊಂಡು ಮೆರವಣಿಗೆನ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಪುತ್ತಳಿಂಜ ಕಾಲೇಜಿ ರೋಡ್ ಕಾಲೆ ಜಿಲ್ಲಾ ಪೊಲೀಸ್ ಕವಾಯತು ಪರಂಬಕ್ಕೆ ಪೋಕೊಂಡು ಎಣಿಚಿ. ಕೃಷಿ, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ, ಅರಣ್ಯ, ಮಹಿಳಾ ಪಿಂಜ, ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣ ಇಲಾಖೆ, ತೋಟಗಾರಿಕೆ, ನಗರಸಭೆ ಇನ್ನೇ ಬೋರೆ ಬೋರೆ ಇಲಾಖೆಕಾರ ಶಬ್ದ ಚಿತ್ರ ತಯಾರು ಮಾಡೋಂಡು ಇದರ ಸರ್ಕಾರ ಹತ್ರ ಗ್ಯಾರಂಟಿ ಯೋಜನೆ ಕೊಟ್ಟಕ್ಕೆ ಬೋರೆ ಬೋರೆ ಅಭಿವೃದ್ಧಿ ಯೋಜನೆ ಸಂಬಂಧ ಮಾಹಿತಿ ಇರೋಂಡು ಮೆರವಣಿಗೆಲ ಹೈಸ್ಕೂಲ್ ಕಾಲೇಜು ಮಕ್ಕ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಉಪಾಧ್ಯಾಯ ಪೊಲೀಸ್ ಇಲಾಖೆಕಾರ

0: ಎನ್ಸಿಸಿ, ಭಾರತ್ ಸೇವಾದಳ, ಭಾರತ್ ಸ್ಕೌಟ್ಸ್, ಪಿಂಜ ಗೈಡ್ಸ್, ಗೃಹರಕ್ಷಕ ದಳಕಾರ ಕೂಡಿ ಆಡೋಣ ಒಂದು ಅವು ಅಣ್ಣಿಚಿ. ಇದೇ ತಿಂಗ 14 7:50 ಅವ್ವ ಕಾವೇರಿ ತೀರ್ಥರೂಪಿಣಿ ಆಯಿತು ದರ್ಶನ ಭಾಗ್ಯ ತಪ್ಪಾಂಡ ಮಾರಿಪತ್. ನಾಳೆ 6 ಇಂಚ ಮಜ್ಜನ 3 ಕತ್ತನೆ ಭಗಂಡೇಶ್ವರ ದೇವನೆಲೆ ಮನನ ಕಾರ್ಯ ನಡಪನಗುಂಡು ಭಕ್ತಾದಿಯ ದೇವನೆಲೆಕ್ಕೆ ಪ್ರವೇಶ ಪಿಂಜ ಏದೇ ಪೂಜೆ ಇಪ್ಪಲೆ ಸಾರ್ವಜನಿಕ ಭಕ್ತಾದಿಯ ಸಹಕಾರ ತರಣೊಂದು ದೇವನೆಲೆರ ಆಡಳಿತಾಧಿಕಾರಿ ಕೊಟ್ಟನಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿರ ಆದನೆಲ್ಲ ಪರ್ಪಲ್ ಫಾರ್ಮ್ ರೆಸಾರ್ಟ್ ಪಿಂಜ ಸ್ಪಾ ಕುಶಾಲ್ ನಗರ ಇಲ್ಲಿ ಇದೇ ತಿಂಗ 13 ಪೋಲಾಕ 14 ಮಜ್ಜನ 6 ಕತ್ತನೆ ನೇರ ಸಂದರ್ಶನ ನಡಪ. ಈ ಸಂದರ್ಶನದಲ್ಲಿ ಸಂಸ್ಥೆಕಾರ ತಂಗಡಲ್ಲಿ ಖಾಲಿ ಉಳ್ಳ ಚಾಕ್ರಿಕ್ಕೆ ನೇಮಕಾತಿ ಮಾಡ್ಯವ. SLC PUC ಪದವಿ ಪಿಂಜ ಹೋಟೆಲ್ ಮ್ಯಾನೇಜ್ಮೆಂಟ್ ಆನೈಂಗ ತಂಗಡ ಮೂಲ ದಾಖಲಾತಿಯೊಡೆ ಈ ಸಂದರ್ಶನದಲ್ಲಿ ಕೂಡಿ ಆಡಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ CB ಮಂಜುನಾಥ್ ಅವು ಅರಿಚಿಟ್ಟಿತು. ರಾಜ್ಯ ಸರ್ಕಾರ ಹತ್ರ ರಾಜೀವ ಗಾಂಧಿ ವಸತಿ ನಿಗಮ ಹತ್ರ ಆದನೆಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಡೀಲು ನಗರ ಪ್ರದೇಶ ಹತ್ರ ವ್ಯಾಪ್ತಿಲು ಉಳ್ಳ ಬಡ ಪಿಂಜ ಮಧ್ಯಮ ವರ್ಗತ್ರ ವಸತಿ ರಹಿತ ಕುಟುಂಬಕ್ಕೆ ವಸತಿ ಸೌಲಭ್ಯ ಮಾಡಿಕೊಡಬೇಕು. ಕೇಂದ್ರ ಸರ್ಕಾರ ಹತ್ರ PMAY urban.government.in ಪೋರ್ಟಲ್ ಅರ್ಜಿ ಹಾಕಿತು. ಜಿಲ್ಲೆರ ನಗರಸಭೆ ಮಡಿಕೇರಿ ಪುರಸಭೆ ಕುಶಾಲನಗರ ಪಿಂಜ ವಿರಾಜಪೇಟೆ ಅಲ್ಲತೆ ಪಟ್ಟಣ ಪಂಚಾಯಿತಿ ಸೋಮಾರ್ಪೇಟೆ ಪೊನ್ನಂಪೇಟೆ ವ್ಯಾಪ್ತಿರ ಇಲ್ಲಿ ಕತ್ತನೆ ಯೋಜನೆಯ ಸೌಲಭ್ಯ ಪಡೆದವತ ಕುಟುಂಬಕಾರ ಈ ಯೋಜನೆಗೆ ಅರ್ಜಿ ಇಡಲು. ನಗರಾಭಿವೃದ್ಧಿ ಕೋಶ ಹತ್ರ ಯೋಜನಾ ನಿರ್ದೇಶಕಗಳನ್ನು ಮಂಜುನಾಥ್ ರಾಮಣ್ಣ ಅವು ಅಣ್ಣಿಚಿ. ಮಡಿಕೇರಿಯ ಇತಿಹಾಸ ಪ್ರಸಿದ್ಧ 4 ಶಕ್ತಿ ದೇವತೆಯ ಕರಗ ಇಂದು 5:00 ಮಹಾದೇವಪೇಟೆರ ಪಂಪರ ಕೆರೆ ಪಕ್ಕತ್ರ ದಸರಾ ಸಮಿತಿ ರಾಧನೆಯಲ್ಲಿ ಸಾಂಪ್ರದಾಯಿಕವಾಯಿತು ಪೂಜೆ ಮಾಡಿತು ಪೊರಡುವ. ಈ ಕಾರ್ಬಾರ್ಲು ಎಲ್ಲರೂ ಕೂಡಿ ಆಡಿತು. ಕಾಲತ್ರ ದಸರಾ ನಮ್ಮೆನ ಯಶಸ್ವಿ ಆಯಿತು ನಡೆತುವಕ್ಕೆ ಸಹಕಾರ ತರಣೊಂದು ಮಡಿಕೇರಿ ನಗರಸಭೆ ಪಿಂಜ ನಗರ ದಸರಾ ಸಮಿತಿಯ ಅಧ್ಯಕ್ಷಗಳನ್ನು ಪಿ ಕಲಾವತಿಯು ಕೊಟ್ಟಂಡಿತು. ಕಾಳಿಮಾಡ ಒಕ್ಕಕಾರ ಇದೇ ಆದ್ಯವಾಯಿತು ಶುರು ಮಾಡನ ಕೊಡವ ಒಕ್ಕಡ ಒಕ್ಕಡ ನಡುಲು ಮಂಗಲತ್ತು ಸಂಬಂಧ ಅಡುಕೋ ಪೈಪೋಟಿ ಇಂದು ಪೊನ್ನಂಪೇಟೆ ಕೊಡವ ಸಮಾಜತ್ಲು ಒಕ್ಕತ್ರ ಅಧ್ಯಕ್ಷ ಕಾಳಿಮಾಡ ಎಂ ಮೋಟೆಂಡ ಕೊರವು ಕಾರ್ಯಕ್ಕೆ ನಡಪ. ಜಾನಪದ ತಜ್ಞ ಬಾಚರಣ್ಯಂಡ ಅಪ್ಪಣ್ಣ ಈ ಕಾರ್ಬಾರ್ಕ್ ಮುಳಿಯಿಡುವ. ಮುಖ್ಯ ಬೆಂದುವಳಾಯಿತು ಮುಖ್ಯಮಂತ್ರಿರ ರಾಜಕೀಯ ಕಾರ್ಯದರ್ಶಿ ವಿರಾಜಪೇಟೆ ಕ್ಷೇತ್ರ ಶಾಸಕ ಅಜ್ಜಿ ಕುಟ್ಟಿರ ಎಸ್ ಪೊನ್ನಣ್ಣ ಕೂಡಿ ಆಡುವ ಅಂದು ಅರಂಜಿ ಬಂದಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
4: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿಮ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
3: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
4: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. October 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
3: ವಾವ್, ಸೂಪರ್!
4: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
13: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1.

0: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
1: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದ ಎಗ್ಸ್. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:25:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಮುಳಿಯ ಬಂಗಾರದಂತಹ ಹಾಡುಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್.
2: ಅಮ್ಮ, ನನ್ನ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
3: ಟೆನ್ಷನ್ ಯಾಕೆ, ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. October 11-November ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್
2: ಅಂದ್ರೆ
3: ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
2: ರಿಯಲಿ? ಹಾಗಾದ್ರೆ ನನ್ನ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಬಂಗಾರದ ಹಾಡುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನಿಂದ ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರ ಓಲ್ಡ್ ಇಸ್ ಗೋಲ್ಡ್ ಬಂಗಾರದ ಹಾಡುಗಳು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬೆಳಗ್ಗೆ 8:00-8:30

ಸಂಗತಿ ಅಂತ ಹೇಳಿದ್ರೆ ಒಂದು ಬಹುಮಾನಿತ ಪ್ರಶ್ನೆ ನಿಮಗಾಗಿ ಒಳಗೊಂಡಿದೆ. ಯಾವುದರ ಕುರಿತಾಗಿ ಪ್ರಶ್ನೆ ಇರುತ್ತೆ ಅಂತ ನಿಮ್ಮೆಲ್ಲರಿಗೆ ಇನ್ನೂ ಕುತೂಹಲ. ಆ ಕುತೂಹಲಕ್ಕೆ ಉತ್ತರ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂತಹ ಕನ್ನಡ ಚಲನಚಿತ್ರ ಗೀತೆಗಳ ಕುರಿತಾಗಿ ಒಂದೇ ಒಂದು ಪ್ರಶ್ನೆ ನಿಮಗಾಗಿ ಕೇಳಲಾಗುತ್ತೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬರೆದು ಬರುವ ಗುರುವಾರ ಅಂದರೆ ಅಕ್ಟೋಬರ್ 15ರೊಳಗೆ ತಲುಪುವಂತೆ ನೀವು ಕಳುಹಿಸಬೇಕು. ಹಾಗಾದರೆ ವಿಳಾಸ ಬೇಕಲ್ವಾ, ಬರೆದುಕೊಳ್ತೀರಾ? ನಿಲಯದ ನಿರ್ದೇಶಕರು, ಓಲ್ಡ್ ಈಸ್ ಗೋಲ್ಡ್ ಬಂಗಾರದ ಹಾಡುಗಳು ಪ್ರಾಯೋಜಿತ ಸರಣಿ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಸರಿಯುತ್ತರ ಬರೆದು ಕಳುಹಿಸುವ ಶ್ರೋತೃಗಳ ಪತ್ರಗಳನ್ನು ಒಂದೆಡೆ ಸಂಗ್ರಹಿಸಿ ಲಕ್ಕಿ ಡಿಪ್ ಮುಖಾಂತರ ಒಂದು ಪತ್ರವನ್ನ ಆಯ್ಕೆ ಮಾಡಲಾಗುತ್ತೆ. ಆ ಪತ್ರದಲ್ಲಿರುವಂತಹ ಹೆಸರನ್ನ ಹೊಂದಿರುವಂತಹ ಶ್ರೋತೃ ಅದೃಷ್ಟಶಾಲಿ ಆಗಿರ್ತಾರೆ. ಆ ಅದೃಷ್ಟಶಾಲಿಯ ಹೆಸರನ್ನ ಮುಂದಿನ ಭಾನುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗುವಂತಹ ಓಲ್ಡ್ ಈಸ್ ಗೋಲ್ಡ್ ಬಂಗಾರದ ಹಾಡುಗಳು ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಪ್ರಕಟಪಡಿಸಲಾಗುತ್ತೆ. ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಲ್ವಾ? ಮತ್ತೊಮ್ಮೆ ಕಡೆಯ ದಿನಾಂಕ ಗೊಂದಲ ಆಯ್ತಾ? ಕಡೆಯ ದಿನಾಂಕ ಇದೇ ಅಕ್ಟೋಬರ್ 15ನೇ ತಾರೀಕು. ಪ್ರಶ್ನೆ ಕೇಳ್ತಾರೆ ಅಂತ ಅಂದ್ಮೇಲೆ ಕಾರ್ಯಕ್ರಮವನ್ನ ಗಮನ ಇಟ್ಟು ಕೇಳಬೇಕು. ಆಗ ಸರಿಯುತ್ತರ ಬರೆದು ಅದೃಷ್ಟಶಾಲಿಗಳಾಗಲು ಒಂದು ವೇದಿಕೆ ಮನಸ್ಸಿನಲ್ಲಿ.

ಕಾರ್ಯಕ್ರಮ ಆರಂಭ ಮಾಡೋಣ ಅಲ್ವಾ? ಶ್ರೋತೃಗಳೇ, ನಾವು ಹಾಡುಗಳನ್ನ ಕೇಳ್ತೀವಿ, ಯಾವುದರ ಮುಖಾಂತರ, ಕಾರಣಗಳ ಮುಖಾಂತರ ಅಂತ ಅನ್ಬೇಡಿ.

ರೇಡಿಯೋ ಮುಖಾಂತರ ನಾವು ಕೇಳ್ತೀವಿ. ದೂರದರ್ಶನದಲ್ಲಿಯೂ ಕೂಡ ನಾವು ನೋಡಿದ್ದಿದೆ. ಬಂಗಾರದ ಹಾಡುಗಳು ಅಂತ ಅಂದಾಗ ನಮ್ಮ ನೆನಪಿಗೆ ಬರುವಂತಹದ್ದು ನೆನಪು ನಿನಾದ ಸವಿ ನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಈಗ ಕೇಳೋಣ ಎನ್ನುವಂತಹ ಶೀರ್ಷಿಕೆ ಸಾಲುಗಳು ನಮ್ಮ ಕಣ್ಣು ಮುಂದೆ ಸಾಗಿ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ನಮ್ಮ ಮನಸ್ಸಿಗೆ ಹಲವು ಹಾಡುಗಳು ಇಷ್ಟ ಆಗುತ್ತೆ. ಹಲವು ಹಾಡುಗಳು ಅಂತ ಅಂದಾಗ ಈಗ ಪ್ರಸಾರ ಮಾಡುವಂತಹ ಹಾಡು ಯಾವುದು ಅಂತ ನಿಮಗೆ ಬಹಳ ಕುತೂಹಲ. ಸ್ವಲ್ಪ ಸಮಯ ಕಾಯಬೇಕು ಅಲ್ವಾ? ಹಿಂದಿನ ದಿನಗಳಲ್ಲಿ ನಾವು ಒಂದು ಕುಟುಂಬ, ಆ ಕುಟುಂಬದಲ್ಲಿ ಅಜ್ಜಿ, ತಾತ, ಅಮ್ಮ, ಅಪ್ಪ, ಅಕ್ಕ, ಅಣ್ಣ ಎಲ್ಲರೊಡನೆ ನಾವು ಸ್ವಚ್ಛಂದವಾಗಿ ಬೆಳವಣಿಗೆಯನ್ನು ಹೊಂದುವಾಗ, ಅಂದರೆ ಬಾಲ್ಯದ ದಿನಗಳಲ್ಲಿ ಒಂದು ಮರದ ಕುರ್ಚಿಯ ಮೇಲೆ ಒಂದು ಪುಟ್ಟ ರೇಡಿಯೋವನ್ನು ಇಡ್ತಾ ಇದ್ರು. ಆ ರೇಡಿಯೋದಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳ ನಡುವೆ ಇಷ್ಟವಾಗ್ತಾ ಇದ್ದಂಥದ್ದು, ನಮ್ಮ ಮನಸ್ಸನ್ನು ಆಕರ್ಷಣೆ ಮಾಡ್ತಾ ಇದ್ದಂತಹ ಏಕೈಕ ಕಾರ್ಯಕ್ರಮ ಅಂತ ಅಂದರೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದು ನೆನಪು ನಿನಾದ ಆಗಿರಬಹುದು, ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಗಿರಬಹುದು, ಯಾವುದೇ ಹಾಡು ಪ್ರಸಾರ ಆಗಲಿ, ಪ್ರಸಾರ ಆಗ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಉಲ್ಲಸಿತ ಆಗ್ತಾ ಇತ್ತು. ಈ ಕ್ಷಣಕ್ಕೂ ಕೂಡ ಹಳೆಯ ಹಾಡುಗಳನ್ನು ಬಂಗಾರದ ಹಾಡುಗಳು ಅಂತ ಹಲವರು ನಿರ್ಧಾರ ಮಾಡಿದ್ದಿದೆ. ಅಂತಹ ಬಂಗಾರದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಒಂದು ಸುತ್ತು ನಮ್ಮ ಹಳ್ಳಿಗಳಿಗೆ, ನಮ್ಮ ಗ್ರಾಮಗಳಿಗೆ ಹೋಗಿ ಬರ್ತೀವಿ ಅಲ್ವಾ? ಅದು ಯಾವ ಹಾಡಾದರೂ ಆಗಿರಬಹುದು, ನಮ್ಮ ಹಿರಿಯರು ಬಾಳಿದಂತಹ, ನಮ್ಮೆಲ್ಲರಿಗೆ ಮಾದರಿಯಾದಂತಹ ಆ ಕುಟುಂಬವನ್ನಂತೂ ನಾವು ಮರೆಯೋದಕ್ಕೆ

0: ಸಾಧ್ಯನೇ ಇಲ್ಲ. ಆ ಮಣ್ಣಿನ ರಸ್ತೆ, ಸಾಕು ನಾಯಿ, ಹುಂಜ, ಹಸು, ಕರು, ಎತ್ತಿನ ಗಾಡಿ, ತೆಂಗಿನ ಮರ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ, ಮತ್ತೆ ಒಂದು ಸಣ್ಣದಾದ ತೊರೆಯ ನೀರು ಹರಿತಾ ಇದ್ದಾಗ ನಮಗೆ ಕೇಳಿಸುವಂತಹ ಮಂಜುಳನಿನಾದ, ಇವೆಲ್ಲವನ್ನ ನಾವೆಂದೂ ಕೂಡ ಹೇಗೆ ಮರೆಯೋದಿಲ್ವೋ ಹಾಗೆ ನಮ್ಮ ಕನ್ನಡ ಚಲನಚಿತ್ರರಂಗವನ್ನು ಕೂಡ ನಾವು ಮರೆಯೋದಿಲ್ಲ. ಈ ಸಂದರ್ಭದಲ್ಲಿ ನಮಗೆ ನೆನಪಾಗುವಂತಹದ್ದು
1: ಭಾರತ ಸರ್ಕಾರದಿಂದ ಭಾರತೀಯ ಚಲನಚಿತ್ರೋದ್ಯಮದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅತ್ಯುತ್ತಮ ಕೊಡುಗೆಗಾಗಿ ನೀಡಲಾಗುವಂತಹ ಚಲನಚಿತ್ರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ಪ್ರಥಮ ಕನ್ನಡ ಸಿನಿಮಾರಂಗದ
0: ನಟ ಸಾರ್ವಭೌಮ, ಕನ್ನಡದ ಕಲಾವಿದ, ಕರ್ನಾಟಕ ರತ್ನ, ಪದ್ಮವಿಭೂಷಣ, ನಟನೆಗಾಗಿ ತನ್ನ ಇಡೀ ಜೀವನವನ್ನ ಮುಡುಪಾಗಿಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡನ್ನ ನಾವು ಈಗ ಕೇಳೋಣ. ಯಾವ ಚಿತ್ರ, ಯಾವ ಹಾಡು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಆತುರದಿಂದ ಕಾಯ್ತಾ ಇದೆ. ರೇಡಿಯೋವನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಮೈ ಮರೆಯೋದು ಬೇಡಪ್ಪ, ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ನಿಮ್ಮೆಲ್ಲರಿಗೆ ಕುತೂಹಲ. ಯಾವ ಚಿತ್ರ ಅಂತ ಹೇಳೇ ಬಿಡೋಣ. ಅದೇ ಕವಿರತ್ನ ಕಾಳಿದಾಸ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್, ಹಿನ್ನೆಲೆ ಗಾಯನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಹಾಡನ್ನಂತೂ ಕೇಳಿದ್ದಾಯ್ತು. ಇನ್ನು ಪ್ರಶ್ನೆ ಯಾವಾಗ ಕೇಳ್ತಾರೆ ಅಂತ. ಇನ್ನೂ ಒಂದು ಹಾಡನ್ನ ನಾವು ಕೇಳಲೇಬೇಕು. ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನಿತ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಚಿತ್ರ ಸಾಕ್ಷಾತ್ಕಾರ, ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್, ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಮತ್ತು ಎಂ ರಂಗರಾವ್. ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಈ ಚಿತ್ರ ಬಿಡುಗಡೆಯಾಗಿದ್ದು 1971. ಗೀತೆಯನ್ನ ಕೇಳೋಣ ಅಲ್ವಾ?

0: ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವಂತಹ ಸುಂದರ ಗೀತೆಯನ್ನ ಅಂದರೆ ಬಂಗಾರದ ಹಾಡನ್ನ ಕೇಳಿದ್ದಾಯ್ತು. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ ಓಲ್ಡ್ ಈಸ್ ಗೋಲ್ಡ್, ಬಂಗಾರದ ಹಾಡುಗಳು ಪ್ರಾಯೋಜಿತ ಕಾರ್ಯಕ್ರಮ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಅಮ್ಮ, ನನ್ನ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
2: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
1: ಅಂದ್ರೆ ಮೇಕಿಂಗ್ ಚಾರ್ಜ್ 6%.

0: ಪ್ರಾರಂಭ.
1: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲ್ಲರಿ ನನ್ನ ಆಸೆಯಂತೆ.
0: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಶ್ರೋತೃಗಳೇ, ಬಂಗಾರದ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಮತ್ತೊಂದು ಬಂಗಾರದ ಹಾಡನ್ನ ಕೇಳುವಂತಹ ಸಮಯ. 1973 ಬಿಡುಗಡೆಯಾದಂತಹ ದೂರದ ಬೆಟ್ಟ ಚಿತ್ರವನ್ನ ಈಗ ಕೇಳೋಣ. ಅಂದ್ರೆ ಬಂಗಾರದ ಹಾಡುಗಳು ಓಲ್ಡ್ ಇಸ್ ಗೋಲ್ಡ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ದೂರದ ಬೆಟ್ಟ ಚಿತ್ರದ ಗೀತೆಯೊಂದನ್ನ ಕೇಳಿ ಬರೋಣ. ಗಾಯಕರು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

0: ಕಾಲಿಗೆ.
1: ಶ್ರೋತೃಗಳೇ, ದೂರದ ಬೆಟ್ಟ ಚಿತ್ರದ ಒಂದು ಸುಂದರ ಗೀತೆಯನ್ನ ಕೇಳಿದ್ದಾಯ್ತು. ನಾವು ದೈನಂದಿನ ಬದುಕಿನಲ್ಲಿ ಸಂಗೀತವಿಲ್ಲದೆ ದಿನಗಳನ್ನ ಕ್ಷಣಗಳನ್ನ ಕಳೆಯೋದಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಗುನುಗುನಿಸುವಂತಹ ಹಾಡುಗಳು

ಹಾಡುಗಳು ಹತ್ತಾರು ಇರಬಹುದು, ಆದರೆ ನಮಗೆ ಇಷ್ಟವಾಗುವಂತಹ ಹಾಡು ಬಂಗಾರದ ಹಾಡುಗಳು, ಅಂದರೆ ಓಲ್ಡ್ ಈಸ್ ಗೋಲ್ಡ್. ಈ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಂಗಾರದ ಹಾಡನ್ನು ಕೇಳಿ ಬರೋಣ. ಯಾವ ಹಾಡು, ಯಾವ ಸಿನಿಮಾದ್ದು ಅಂತ ನಿಮಗೆ ಕುತೂಹಲ. ಅದೇ ಚಿತ್ರ ಹಾಲೋಜೇನು. ಈ ಚಿತ್ರ ಬಿಡುಗಡೆಯಾದದ್ದು 1982. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಜಿ ಉದಯಶಂಕರ್.

0: ಚಿತ್ರದ ಗೀತೆಯನ್ನ ಕೇಳಿದ್ದಾಯ್ತು. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ ಓಲ್ಡ್ ಈಸ್ ಗೋಲ್ಡ್, ಬಂಗಾರದ ಹಾಡುಗಳು ಪ್ರಾಯೋಜಿತ ಕಾರ್ಯಕ್ರಮ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
2: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
1: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
2: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
1: ವಾವ್, ಸೂಪರ್.
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಇನ್ನು ಗಡಿಯಾರದತ್ತ ಕಣ್ಣು ಹಾಯಿಸಿದ್ರೆ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವ ಹೊತ್ತು ಹತ್ತಿರ ಆಗ್ತಾ ಇದೆ. ಪೆನ್ನು ಪೇಪರ್ನೊಂದಿಗೆ ಪ್ರಶ್ನೆಗಾಗಿ ಕಾಯ್ತಾ ಇರುವಂತಹ ಪ್ರೀತಿಯ ಶ್ರೋತೃಗಳಿಗೀಗ ಒಂದು ಪ್ರಶ್ನೆ. ಕನ್ನಡ ಸಿನಿಮಾ ರಂಗದಲ್ಲಿ ಪ್ರಸಿದ್ಧ ಚಲನಚಿತ್ರ ಸಾಕ್ಷಾತ್ಕಾರ ಯಾವ ವರ್ಷದಲ್ಲಿ ಬಿಡುಗಡೆ ಆಯಿತು? ಮತ್ತೊಮ್ಮೆ ಬಹುಮಾನಿತ ಪ್ರಶ್ನೆ, ಕನ್ನಡ ಸಿನಿಮಾ ರಂಗದಲ್ಲಿ ಸಾಕ್ಷಾತ್ಕಾರ ಸಿನಿಮಾ ಬಿಡುಗಡೆಯಾದಂತಹ ವರ್ಷ ಯಾವುದು? ಸರಿಯುತ್ತರವನ್ನ ಬರೆದು ನಿಲಯದ ನಿರ್ದೇಶಕರು ಬಂಗಾರದ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ October 15. ಪತ್ರಗಳನ್ನ ಬರೀತಿರಲ್ಲ, ಇನ್ನು ಭಾನುವಾರದ ವಿಶೇಷ ಬಂಗಾರದ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ಪ್ರಾಯೋಜಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳುವ ಮುನ್ನ ಮತ್ತೊಂದು ಸಂಗತಿ, ಸರಿಯುತ್ತರ ಬರೆದಂತಹ ಅದೃಷ್ಟಶಾಲಿ ವಿಜೇತರನ್ನ ಆಯ್ಕೆ ಮಾಡಿ ಬರುವ ಭಾನುವಾರ ಅಂದರೆ October 18 8:30 ಪ್ರಸಾರವಾಗುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಬಂಗಾರದ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಲಾಗುತ್ತೆ. ಇನ್ನು ತಮ್ಮೆಲ್ಲರ ಅನುಮತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
3: ಇದುವರೆಗೆ ಓಲ್ಡ್ ಈಸ್ ಗೋಲ್ಡ್ ಮುಳಿಯ ಬಂಗಾರದಂತಹ ಹಾಡುಗಳ ಕಾರ್ಯಕ್ರಮ ಕೇಳಿದಿರಿ. ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್.
1: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
2: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
1: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
2: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. October 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
1: ವಾವ್, ಸೂಪರ್.
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
5: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
5: ಆಸ್ವಾದಿಸಿ,
4: ಆನಂದಿಸಿ,
5: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
4: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ. ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
6: ಮೈಸೂರು ನಗರದಲ್ಲಿ ವೃತ್ತಗಳಲ್ಲಿ ಮೈಸೂರು ಮಹಾರಾಜರುಗಳ ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂತಹದ್ದು ಅಂತಂದರೆ ನಮ್ಮ 10ನೇ ಚಾಮರಾಜ ಒಡೆಯರವರು. ಇವರು ಮೈಸೂರಿನ 23ನೇ ರಾಜ, ಅಂದರೆ 25 ಜನ ರಾಜರುಗಳಲ್ಲಿ ಇವರು 23ನೇಯವರು. ಇವರು 1881 ಬ್ರಿಟಿಷರಿಂದ ನೇರವಾಗಿ ಅಧಿಕಾರವನ್ನು ವಹಿಸಿಕೊಂಡ

ಅಂತ ಹುಡುಗ. ಆಗ ಅವರಿಗೆ 18 ವರ್ಷ ವಯಸ್ಸು. ಇವರು ಅನೇಕ ಸುಧಾರಣೆಗಳು ಬದಲಾವಣೆಗಳನ್ನು ತಂದಿದ್ರು. ಇವರಿಗೆ ದಿವಾನ್ ಆಗಿದ್ದವರು ರಂಗಾಚಾರ್ಲು. ದಿವಾನ್ ರಂಗಾಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ, ಸ್ವಾಮಿ ವಿವೇಕಾನಂದ ಇವರಿಗೆಲ್ಲೂ ಧನ ಸಹಾಯವನ್ನು ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದಂಥ ರಾಜ ಇವರು. ರಂಗಾಚಾರ್ಲಿಗೆ ಹೈಯರ್ ಎಜುಕೇಷನ್ಗೆ ಚೆನ್ನೈಗೆ ಕಳಿಸಿದ್ದು, ವಿಶ್ವೇಶ್ವರಯ್ಯನವ್ರನ್ನ ಮಹಾರಾಷ್ಟ್ರಗೆ ಕಳಿಸಿದ್ದು, ಮತ್ತು ಸ್ವಾಮಿ ವಿವೇಕಾನಂದ ಶಿಕಾಗೋಗೆ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಧನ ಸಹಾಯವನ್ನು ಮಾಡಿದಂಥ ಒಬ್ಬ ರಾಜ ಇವರು. 1894 ಕಲ್ಕತ್ತಾದಲ್ಲಿ ಡಿಫ್ತೀರಿಯಾ ಬಂದು ಕೇವಲ ತಮ್ಮ 32ನೇ ವಯಸ್ಸಲ್ಲಿ ಸತ್ತೋಗ್ತಾರೆ. ಇವರ ಸಾವು ರಾಜಮನೆತನಕ್ಕೆ ಬಹಳ ದುಃಖ ತರುತ್ತೆ. ಆನಂತರ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಬೇಕಾಗಿತ್ತು. ಅವನು ಮೈನರ್ ಅಂತ ಹೇಳಿ ಬ್ರಿಟಿಷರು ಒಪ್ಪದೆ

32ನೇ ವಯಸ್ಸಲ್ಲಿ ಸತ್ತೋಗ್ತಾರೆ. ಇವರ ಸಾವು ರಾಜಮನೆತನಕ್ಕೆ ಬಹಳ ದುಃಖ ತರುತ್ತೆ. ಆನಂತರ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಬೇಕಾಗಿತ್ತು. ಅವನು ಮೈನರ್ ಅಂತ ಹೇಳಿ ಬ್ರಿಟಿಷರು ಒಪ್ಪದೆ ಅವರ ಹೆಂಡತಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಇವರಿಗೆ ರೀಜೆಂಟ್ ಆಗಿ ನೇಮಕ ಮಾಡ್ತಾರೆ. ಹೀಗೆ ಅವರ ಮಗ 10 ವರ್ಷದ ಹುಡುಗ ಆಗ ಇವರ ಸಮಾಧಿ ಕಲ್ಕತ್ತಾದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಸಿದ್ಧವಾಗಿ ಉಳ್ಕೊಂಡಿದೆ. ಇವರ ಸತ್ತ ಮೇಲೆ ಇವರ ಪ್ರತಿಮೆ ಮಾಡಿಸ್ಬೇಕು ಅಂತ ಹೆಂಡತಿ ತೀರ್ಮಾನವನ್ನು ಮಾಡ್ತಾರೆ. ಅಂದರೆ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ಬಾಂಬೆಲಿ ಎಜೆ ಮಾತ್ರ ಅನ್ನೋರಿಗೆ 10ನೇ ಚಾಮರಾಜ ಒಡೆಯರವರ ಹೋಲಿಕೆ ಆಗ್ತಕ್ಕಂಥ ಒಂದು ಶಿಲ್ಪ ಮಾಡಲಿಕ್ಕೆ ಆರ್ಡ್ರು ಮಾಡ್ತಾರೆ. ಇವರು ಇಟಾಲಿಯನ್ ಮಾರ್ಬಲನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಶಿಲ್ಪ ಮೈಸೂರಿಗೆ ಬಂದು ಅದನ್ನು ನಮ್ಮ ಅರಮನೆ ಮುಂಭಾಗದಲ್ಲಿರೋ ಜಯರಾಮ ಬಲರಾಮ ಗೇಟಿನ ಮುಂಭಾಗದಲ್ಲಿ ಮಧ್ಯಭಾಗದಲ್ಲಿ ರಸ್ತೆಯಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಇವತ್ತಲ್ಲಿದೆ. ಆದರೆ ಮೈಸೂರಿಗೆ ಅದನ್ನು ಬಂದ ಮೇಲೆ ಮಹಾರಾಣಿ ಆ ಶಿಲ್ಪವನ್ನು ನೋಡಿ ರಿಜೆಕ್ಟ್ ಮಾಡಿಬಿಡ್ತಾರೆ. ನನ್ನ ಗಂಡನಿಗೆ ಇದು ಹೋಲಿಕೆ ಆಗಲ್ಲ, ಇದು ಬೇರೆ ಥರನೇ ಇದೆ, ಇದು ಸರಿ ಮಾಡಿಯೇ ನಾನು ಹಾಕೋದು ಬೇಡ ಇಲ್ಲಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಮುಖ ಚೆಹರೆಯನ್ನು ಬದಲಾಯಿಸಿ 1900